ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು.

ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕಥೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಮಸ್ಕಾರ, ಇದು ಜ್ಞಾನಧ್ವನಿ ತರಂಗಾಂತರ 90.8 FM ಗೋಪಾಲಸ್ವಾಮಿ ಶಿಶು ವಿಹಾರ ಹಾಗೂ ಮಹಾರಾಜ ಎಜುಕೇಷನ್ ಟ್ರಸ್ಟ್ ಸಮರ್ಪಣೆ. ಶಿಕ್ಷಣ, ವಿಜ್ಞಾನ, ಆರೋಗ್ಯ, ಸಂಗೀತಗಳ ಮೇಳ. ಈಗ ವಂದೇ ಮಾತರಂ.

90.8 ಎಫ್ಎಂ ಸಮುದಾಯ ರೇಡಿಯೋ ಕೇಳುಗರಿಗೆಲ್ಲ ನಮಸ್ಕಾರ, ಶುಭೋದಯ. ಆತ್ಮೀಯ ಕೇಳುಗರೆ, ಇದು ಮೈಸೂರು ನಗರದ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಇನ್ನು ಮುಂದೆ 7:05 ಪ್ರದೇಶ ಸಮಾಚಾರ, 7:15 ಬದುಕು ಬೆಳಕು, 7:25 ಚಿಂತನೆ ಪ್ರಾರ್ಥನೆ, 7:35 ವಾರ್ತೆಗಳು, 7:45 ಪುಸ್ತಕದ ಪರಿಚಯ, 8:20 ಸಂಗೀತ ಪಾಠ ಹಾಗೂ 8:50 ಜಾಣಸುದ್ದಿ ಪ್ರಸಾರವಾಗಲಿದೆ.

0: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜೆಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
1: ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ನಮ್ಮನ್ನು ಯಾರು ತಡೆಯುವಂತಿಲ್ಲ.
1: ನಾನು ತಡೆಯುತ್ತೇನೆ.
0: ನಿಮ್ಗೆ ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
1: ಶಾಲೆಯಲ್ಲಿ ಮೇಷ್ಟ್ರು ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
0: ಹೌದಾ ಪಟ್ಟಿಂಗ? ನಮ್ಗೆ ಚಾಲೆಂಜ್ ಜಾಗ ಖಂಡಿತ
1: ಸಿಗೋದಿಲ್ಲ.
2: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಓಡಿಸುವ ಕ್ರೀಮ್ ಕಾಯಕ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
1: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಕನ್ನಡ ಪರ ಹಾಗೂ ರೈತ ಪರ ಸಂಘಟನೆ ವಿರುದ್ಧ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯಲು ಸರ್ಕಾರದ ನಿರ್ಧಾರ. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರದ ಆದ್ಯತೆ. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ಧತಿಯಂತೆ ಸಿಇಟಿಗೆ ಅವಕಾಶ ನೀಡಬೇಕು, ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಕರ್ನಾಟಕದ 4 ಸ್ಥಾನಗಳು ಸೇರಿದಂತೆ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಘೋಷಣೆ. ವಾರ್ತೆಗಳ ವಿವರ: ಕನ್ನಡ ಪರ ಹಾಗೂ ರೈತ ಪರ ಸಂಘಟನೆ ವಿರುದ್ಧ ಹಲವಾರು ವರ್ಷಗಳಿಂದ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯುವ ನಿರ್ಧಾರವನ್ನು ರಾಜ್ಯ ಸಚಿವ ಸಂಪುಟ ತೆಗೆದುಕೊಂಡಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂಘಟನೆಗಳ ವಿರುದ್ಧದ ಒಟ್ಟು 52 ಪ್ರಕರಣಗಳನ್ನು ಇದೀಗ ವಾಪಸ್ ಪಡೆಯಲು ನಿರ್ಧರಿಸಲಾಗಿದೆ. ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳುವಂತೆ ಸಂಘಟನೆಗಳು ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದರು ಎಂದು ಹೇಳಿದರು. ಪ್ರಕರಣಗಳ ಕುರಿತಂತೆ ಪರಾಮರ್ಶಿಸಲು ರಾಜ್ಯ ಸರ್ಕಾರವು ಸಂಪುಟ ಉಪಸಮಿತಿಗೆ ಶಿಫಾರಸು ಮಾಡಿತ್ತು. ಇಲ್ಲಿ ಪ್ರತಿಯೊಂದು ಪ್ರಕರಣದ ಬಗ್ಗೆ ವೈಯಕ್ತಿಕವಾಗಿ ಚರ್ಚೆ ನಡೆಸಿದ ನಂತರ ಕಾನೂನಾತ್ಮಕವಾಗಿ ಇವುಗಳನ್ನು ವಾಪಸ್ ಪಡೆಯಲು ಅವಕಾಶವಿದೆ ಎಂದು ತೀರ್ಮಾನ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಕನ್ನಡ ಪರ ಮತ್ತು ರೈತ ಪರ ಸಂಘಟನೆ ವಿರುದ್ಧ ದಾಖಲಾದ 52 ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಾನೂನು ರಕ್ಷಕರಿಗೆ ರಕ್ಷಣೆ ಇಲ್ಲದಂತಾಗಿದೆ, ಗಲಭೆಕೋರರನ್ನು ಸರ್ಕಾರ ಬಿಡುಗಡೆ ಮಾಡುತ್ತಿರುವುದು ಖಂಡನೀಯ ಎಂದು ಹೇಳಿದ್ದಾರೆ. ಆಳಂದ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 100ಕ್ಕೂ ಹೆಚ್ಚಿನ ಆರೋಪಿಗಳ 7 ಕ್ರಿಮಿನಲ್ ಪ್ರಕರಣಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಿಂಪಡೆದಿರುವುದು ಸರಿಯಲ್ಲ. ರೈತರು ಕನ್ನಡ ಪರ ಹೋರಾಟಗಾರರ ಪ್ರತಿಭಟನೆಯ ಪ್ರಕರಣಗಳನ್ನು ಗಲಭೆಕೋರರ ಪ್ರಕರಣಗಳೊಂದಿಗೆ ಸೇರಿಸುವ ಕ್ರಮವು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಅವರು ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಪಿಎಂ ಮಿತ್ರ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಿಸುವ ಸಂಬಂಧ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರೊಂದಿಗೆ ಮಹತ್ವದ ಸಭೆ ನಡೆಸಲಾಯಿತು ಹಾಗೂ ರಾಜ್ಯದ ಟೆಕ್ಸ್ಟೈಲ್ಸ್ ಉದ್ಯಮಕ್ಕೆ ಹೊಸ ಆಯಾಮ ನೀಡುವ ಈ ಮಹತ್ವಾಕಾಂಕ್ಷಿ ಯೋಜನೆಯ ಮೊದಲ ಹಂತವನ್ನು ಕೆಐಎಡಿಬಿ ಮೂಲಕ ಜಾರಿಗೊಳಿಸುವ ಕುರಿತು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು ಎಂದು ಕೈಗಾರಿಕಾ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಕುರಿತು ತಿಳಿಸಿರುವ ಅವರು, ಜೊತೆಗೆ ಯೋಜನೆಗೆ ಅಗತ್ಯವಾದ ಆಡಳಿತಾತ್ಮಕ ಅನುಮೋದನೆಗಾಗಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಲು ಸಹ ನಿರ್ಧರಿಸಲಾಯಿತು ಎಂದಿದ್ದಾರೆ. ಈ ಟೆಕ್ಸ್ಟೈಲ್ಸ್ ಪಾರ್ಕ್ ಸ್ಥಾಪನೆಯಿಂದ ಕಲಬುರಗಿ ಭಾಗದಲ್ಲಿ ಭಾರಿ ಪ್ರಮಾಣದ ಹೂಡಿಕೆ, ಸಾವಿರಾರು ಉದ್ಯೋಗಾವಕಾಶಗಳು ಹಾಗೂ ಜವಳಿ ಕ್ಷೇತ್ರದಲ್ಲಿ ಸಮಗ್ರ ಕೈಗಾರಿಕಾ ಪರಿಸರ ನಿರ್ಮಾಣವಾಗಲಿದ್ದು ಹೈದರಾಬಾದ್ ಕರ್ನಾಟಕ ಭಾಗದ ಆರ್ಥಿಕ ಅಭಿವೃದ್ಧಿಗೆ ಹೊಸ ಚೈತನ್ಯ ದೊರೆಯಲಿದೆ ಎಂದು ಸಚಿವರು ಅಭಿಪ್ರಾಯಪಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ನಿಂದಾಗಿ ಈಗಾಗಲೇ ಲಕ್ಷಾಂತರ ಮಂದಿ ಮತದಾನದ ಹಕ್ಕು ಕಳೆದುಕೊಂಡಿದ್ದಾರೆ. ಹಾಗಾಗಿ ಕರ್ನಾಟಕದಿಂದ ಎಸ್ಐಆರ್ ವಿರುದ್ಧ ಕಾನೂನು ಹೋರಾಟ ಮುಂದುವರಿಯಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗ ಐಟಿ ಇಡಿಯನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ, ಇದು ಅತ್ಯಂತ ಗಂಭೀರ ವಿಷಯ ಎಂದರು. ಪಶ್ಚಿಮ ಬಂಗಾಳದಲ್ಲಿ ಯಾವುದೋ ಎಐ ಆಧಾರಿತ ಸಾಫ್ಟ್ವೇರ್ ಉಪಯೋಗಿಸಿಕೊಂಡು ಕೆಲವೊಂದು ಮತಗಳನ್ನು ತೆಗೆಯುವ ಕೆಲಸ ಆಗಿದೆ. ಬಿಹಾರದಲ್ಲಿ ಸಾಫ್ಟ್ವೇರ್ ಇರಲಿಲ್ಲ, ಅದನ್ನು ಪಶ್ಚಿಮ ಬಂಗಾಳದಲ್ಲಿ ಬಳಸಿದರು. ಕರ್ನಾಟಕದಲ್ಲಿ ಪಂಜಾಬ್ನಲ್ಲಿ ಏನು ಮಾಡುತ್ತಾರೋ ಗೊತ್ತಿಲ್ಲ. ಮುಖ್ಯ ಚುನಾವಣಾ ಆಯೋಗಕ್ಕೆ ಪರಮಾಧಿಕಾರ ನೀಡಲಾಗಿದೆ. ಕೋರ್ಟ್ಗಳು ಕೂಡ ಚುನಾವಣಾ ಆಯೋಗವನ್ನು ಪ್ರಶ್ನಿಸುವಂತಿಲ್ಲ, ಅಂತಹ ಕಾನೂನು ತರಲಾಗಿದೆ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಆದ್ಯತೆ ನೀಡಿದೆ ಎಂದು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಕೇರಳದ ಕಲಮಚೇರಿಯ ಎಚ್ಎಂಟಿ ಘಟಕಕ್ಕೆ ಭೇಟಿ ನೀಡಿದ ಅವರು, ಎಚ್ಎಂಟಿ ಕಾರ್ಖಾನೆ ಭಾರತದ ಕೈಗಾರಿಕಾ ಮತ್ತು ಎಂಜಿನಿಯರಿಂಗ್ ಕೌಶಲ್ಯದ ಸಂಕೇತವಾಗಿದೆ. ರಾಷ್ಟದ ಉತ್ಪಾದನಾ ವಲಯ ಬಲಪಡಿಸಲು ಕಳೆದ ಹಲವು ದಶಕಗಳಿಂದ ಗಮನಾರ್ಹ ಕೊಡುಗೆ ನೀಡಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿ ಕಲ್ಪನೆ ಅನುಸಾರ ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತ ಗುರಿ ಸಾಧನೆಯಲ್ಲಿ ತಯಾರಿಕಾ ವಲಯ ಮಹತ್ವದ ಜವಾಬ್ದಾರಿ ನಿಭಾಯಿಸುವುದನ್ನು ಖಾತ್ರಿಪಡಿಸಲು ಸಕಲ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಅವರು ಹೇಳಿದರು. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ಧತಿಯಂತೆ ಆಯಾ ರಾಜ್ಯದಲ್ಲಿಯೇ ಸಿಇಟಿ ಮೂಲಕ ವೈದ್ಯಕೀಯ ಶಿಕ್ಷಣ ಪ್ರವೇಶ ಪಡೆಯುವ ವ್ಯವಸ್ಥೆಯನ್ನು ಮುಂದುವರಿಸುವಂತೆ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಲಾಗಿದೆ ಎಂದು ಉನ್ನತ ಶಿಕ್ಷಣ ಖಾತೆ ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಸದನದಲ್ಲಿ ನಿರ್ಣಯ ಕೈಗೊಂಡು ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ. ಕೇಂದ್ರ ಸರ್ಕಾರ ತನ್ನ ಅಹಂ ಬಿಟ್ಟು ನೈಜತೆಯನ್ನು ಒಪ್ಪಿಕೊಂಡು ಈ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಬೇಕು ಎಂದು ಆಗ್ರಹಿಸಿದರು. ನೀಟ್ ಪರೀಕ್ಷೆಯಲ್ಲಿ ಆಗಿರುವ ಗೊಂದಲದಿಂದ ಸುಮಾರು 22 ಲಕ್ಷ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗಿದೆ. ನೀಟ್ ಅಂಕಗಳಿಗೆ ಹೆಚ್ಚು ಮಾನ್ಯತೆ ನೀಡುವ ಬದಲು 12ನೇ ತರಗತಿಯ ಅಂಕದ ಶೇಕಡ 50% ಪರಿಗಣನೆಗೆ ತೆಗೆದುಕೊಳ್ಳುವುದು ಕೂಡ ಉತ್ತಮ. ಇಲ್ಲವಾದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದ ಅಡಿಪಾಯವಾಗಿರುವ ಇಂತಹ ಪರೀಕ್ಷೆಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸದೆ ಕೇವಲ ನೀಟ್ ಕಡೆಗೆ ಮಾತ್ರ ಗಮನ ಹರಿಸುತ್ತಾರೆ. ಕೇಂದ್ರ ಸರ್ಕಾರ ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಇದು ಸರಿಯಾದ ಸಮಯ ಎಂದರು. ಕರ್ನಾಟಕದ 4 ಸ್ಥಾನಗಳು ಸೇರಿದಂತೆ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಘೋಷಿಸಲಾಗಿದೆ. ಕೇಂದ್ರ ಚುನಾವಣಾ ಆಯೋಗ ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿದ್ದು, ಜೂನ್ 1ರಂದು ಅಧಿಸೂಚನೆ ಹೊರಡಿಸಲಾಗುತ್ತಿದ್ದು ಜೂನ್ 8 ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದೆ. ಜೂನ್ 9ರಂದು ನಾಮಪತ್ರಗಳ ಪರಿಶೀಲನೆ ಹಾಗೂ ಜೂನ್ 11ರಂದು ಉಮೇದುವಾರಿಕೆ ಹಿಂಪಡೆಯಲು ಕಡೆಯ ದಿನವಾಗಿದೆ. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳು ಜೂನ್ 25ರಂದು ತೆರವಾಗಲಿದ್ದು, ಹಾಲಿ ಸದಸ್ಯರಾಗಿರುವ ಎಚ್ಡಿ ದೇವೇಗೌಡ, ಮಲ್ಲಿಕಾರ್ಜುನ ಖರ್ಗೆ, ಈರಣ್ಣ ಕಡಾಡಿ ಹಾಗೂ ನಾರಾಯಣ ಕೊರಗಪ್ಪ ಅವರ ಅಧಿಕಾರಾವಧಿ ಅಂದು ಕೊನೆಗೊಳ್ಳಲಿದೆ. ಶಿವಮೊಗ್ಗ ಜಿಲ್ಲೆಯ ಬಾಳೆಹೊನ್ನೂರು ವ್ಯಾಪ್ತಿಯಲ್ಲಿ ಮತ್ತು ಇತರ ಕೆಲವೆಡೆ ಇತ್ತೀಚೆಗೆ ಬಿರುಗಾಳಿ ಮತ್ತು ಮಳೆಯಿಂದಾಗಿ ಅನೇಕ ರೈತರ ಅಡಿಕೆ ಮರಗಳು ಧರೆಗುರುಳಿ ಸಂಭವಿಸಿದ ಹಾನಿಗೆ ಸರ್ಕಾರ ವಿಶೇಷ ಪರಿಹಾರ ಪ್ಯಾಕೇಜ್ ಘೋಷಿಸಬೇಕೆಂದು ಒತ್ತಾಯಿಸಿ ಸರ್ವಾನುಮತದಿಂದ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಜಿಲ್ಲಾ ಮಟ್ಟದ ಕೆಡಿಪಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು.
4: ಮೊನ್ನೆ ಏನು ಅನಾಹುತ ಆಗಿದೆ ಮತ್ತೆ ಅಡಿಕೆ ಮರಗಳು ಇವೆಲ್ಲರೂ ಕೂಡ ಅವತ್ತು ನಾನು ಕೂಡ ಹೋಗಿದ್ದೆ ಮತ್ತೆ ಎಲ್ಲರೂ ಶಾಸಕರು ಎಲ್ಲರೂ ಕೂಡ ಕೇಳ್ಕೊಟ್ಟಿದ್ದಾರೆ. ಅದನ್ನೆಲ್ಲ ಸೇರಿಸಿ ಒಂದು ಸ್ಪೆಷಲ್ ಪ್ಯಾಕೇಜ್ ಏನಾದ್ರು ಒಂದು ಕೊಡ್ಬೇಕಂತ ನೋಡ್ಬಿಟ್ಟು ನಾವು ಕೊಡ್ತಕ್ಕಂಥದ್ದು ವ್ಯವಸ್ಥೆನ ಮಾಡಿ. ಏನಾಗುತ್ತೆ SDR MDR ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಗೆ ಮತ್ತೆ ಇದಕ್ಕೆ ಎಲ್ಲ ಇರ್ತದೆ, ಅದ್ರ ಮೇಲೆ ಮಾಡ್ತಾರೆ ಯಾವಾಗ್ಲೂ ಕೂಡ. ಅದನ್ನ ಏನಾಗ್ತದೆ ಅದನ್ನ ಪಾಲಿಸಿ ಮೇಲೆ ಕೊಡ್ತಾರೆ. ಇಲ್ಲಿ ಕೇಳ್ತಾ ಇರೋದು ಸ್ಪೆಷಲ್ ಪ್ಯಾಕೇಜ್. ಆ ಸ್ಪೆಷಲ್ ಪ್ಯಾಕೇಜ್ ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿರ್ತಾರೆ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಅವರು ಕೂಡ ಸ್ಪೆಷಲ್ ಪ್ಯಾಕೇಜ್ ಕೊಡಬೇಕು. ಈಗ ಏನಾಗುತ್ತೋ ನೋಡ್ಬಿಟ್ಟು ನಾನು ಹೇಳ್ತಕ್ಕಂತ ಹೇಳ್ತೇನೆ.
0: ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಮತಕ್ಷೇತ್ರದ ಪ್ರಯಾಣಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಶಾಸಕ ಹಾಗೂ ಹಟ್ಟಿ ಚಿನ್ನದ ಗಣಿ ನಿಯಮಿತದ ಅಧ್ಯಕ್ಷ ಜೆಟಿ ಪಾಟೀಲ್ ಸಾರಿಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನವನಗರದ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಸೂಕ್ತ ಸಮಯದಲ್ಲಿ ಬಸ್ ಸೌಲಭ್ಯ ಒದಗಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಇದೇ 29ರಂದು ನಡೆಯಲಿರುವ ದಾವಣಗೆರೆಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಕ ಸಂಸ್ಥೆ BDT ಎಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಸಮಾರಂಭವನ್ನು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ದೊಡ್ಡಬಳ್ಳಾಪುರ ವ್ಯಾಪ್ತಿಯಲ್ಲಿ ನಿವೇಶನ ರಹಿತ ಬಡ ಕುಟುಂಬಗಳಿಗೆ 500 ನಿವೇಶನ ಹಂಚಿಕೆ ಸಂಬಂಧ ಕಾರ್ಯ ಪ್ರಗತಿಯಲ್ಲಿದ್ದು, ಇದೇ ತಿಂಗಳ ಅಂತ್ಯ ಅಥವಾ ಜೂನ್ ತಿಂಗಳಲ್ಲಿ ನಿವೇಶನ ವಿತರಣೆ ಮಾಡಲಾಗುವುದು ಎಂದು ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕನ್ನಡಪರ ಹಾಗೂ ರೈತಪರ ಸಂಘಟನೆ ವಿರುದ್ದ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯಲು ಸರ್ಕಾರದ ನಿರ್ಧಾರ. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದ ಕೆಲಸದಲ್ಲಿ ನಿರತವಾಗಿದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರದ ಆದ್ಯತೆ. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ಧತಿಯಂತೆ ಸಿಇಟಿಗೆ ಅವಕಾಶ ನೀಡಬೇಕು, ಸಚಿವ ಡಾ ಎಂಸಿ ಸುಧಾಕರ್. ಕರ್ನಾಟಕದ 4 ಸ್ಥಾನಗಳು ಸೇರಿ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35.
5: ಪ್ರಿಯ ಕೇಳುಗರೆ, ಇದೀಗ ಮನ್ನಾರ್ ಕೃಷ್ಣರಾವ್ ಅವರ ಬದುಕು ಬೆಳಕು, ಪ್ರಸಿದ್ಧ ವ್ಯಕ್ತಿಗಳ ರಸಪ್ರಸಂಗಗಳು ಪ್ರಸಾರವಾಗಲಿದೆ. ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
6: ಮಾಸು ಮನ್ನಾರ್ ಕೃಷ್ಣರಾವ್ ಅವರ ಬದುಕು ಬೆಳಕು ಭಾಗ 6-5. ಸರಿ ಅನಿಸಿದಂತೆ ಮಾಡು. ಕೆ ಎಂ ಮುನ್ಷಿಯವರು ಗಾಂಧೀಜಿಯ ಅಚ್ಚುಮೆಚ್ಚಿನ ಅನುಯಾಯಿಗಳ ಪೈಕಿ ಒಬ್ಬರು. ಅವರು ತಮಗೆ ಸಮಸ್ಯೆ ಬಂದಾಗಲೆಲ್ಲ ಅದರ ಪರಿಹಾರಕ್ಕೆ ಗಾಂಧೀಜಿಯ ಬಳಿಗೆ ಧಾವಿಸುತ್ತಿದ್ದರು. ಗಾಂಧೀಜಿಯವರು ಅವರಲ್ಲಿ ಸಂಪೂರ್ಣ ನಂಬಿಕೆಯನ್ನು ಇಟ್ಟಿದ್ದರು. ಬ್ರಿಟಿಷ್ ಸರ್ಕಾರವು ಪ್ರಥಮ ಬಾರಿಗೆ 1935ರಲ್ಲಿ ಭಾರತಕ್ಕೆ ಒಂದು ರಾಜ್ಯಾಂಗವನ್ನು ಪ್ರಕಟಿಸಿತು. ಅದರ ಪ್ರಕಾರ 1937ರ ಫೆಬ್ರವರಿಯಲ್ಲಿ ಚುನಾವಣೆ ನಡೆದು ಕೆ ಎಂ ಮುನ್ಷಿಯವರು ಬೊಂಬಾಯಿ ಪ್ರಾಂತ್ಯದ ಗೃಹಮಂತ್ರಿಯಾದರು. ಆಗ ಅವರೊಂದು ವಿಚಿತ್ರ ಸಮಸ್ಯೆಯನ್ನು ಎದುರಿಸಬೇಕಾಯಿತು. ಚುನಾವಣೆಗೆ ಮುನ್ನ ಇದ್ದ ಬ್ರಿಟಿಷ್ ಆಡಳಿತವು ಕೆಲವು ಕಮ್ಯುನಿಸ್ಟ್ ನಾಯಕರನ್ನು ಬಂಧಿಸಿತ್ತು. ಅವರನ್ನು ತಕ್ಷಣ ಬಿಡುಗಡೆ ಮಾಡುವಂತೆ ಪಂಡಿತ್ ಜವಾಹರ್ಲಾಲ್ ನೆಹರು ಮುನ್ಷಿಯವರಿಗೆ ಸೂಚಿಸಿದರು. ಆದರೆ ಗವರ್ನರ್ ಲಾರ್ಡ್ ಬ್ರಬೋರ್ನ್ ಅವರುಗಳ ಬಿಡುಗಡೆಯನ್ನು ನನ್ನ ಹೆಣದ ಮೇಲೆ ನೀನು ಮಾಡಬೇಕು ಎಂದಿದ್ದರು. ಆದ್ದರಿಂದ ಆ ವಿಷಯವನ್ನು ಪರಿಶೀಲಿಸಲು ಕೆ ಎಂ ಮುನ್ಷಿಯವರು ನೆಹರೂರವರ ಬಳಿ ಸ್ವಲ್ಪ ಕಾಲಾವಕಾಶವನ್ನು ಕೋರಿದರು. ಆದರೆ ನೆಹರು, ನೀನು ಈಗಾಗಲೇ ಪೊಲೀಸ್ ಅಧಿಕಾರಿಯಾಗಿ ಬಿಟ್ಟಿದ್ದೀಯಾ ಎಂದು ಕಪಾಳಕ್ಕೆ ಹೊಡೆದ ಹಾಗೆ ಹೇಳಿದರು. ಇದು ಮುನ್ಷಿಯವರಿಗೆ ಅಸಮಾಧಾನವನ್ನು ಉಂಟುಮಾಡಿತು. ಬೊಂಬಾಯಿಯ ಜನಜೀವನದ ಮೇಲೆ ತೀವ್ರ ಪರಿಣಾಮವನ್ನು ಬೀರುವ ವಿಷಯಗಳ ಬಗ್ಗೆ ತಮ್ಮ ಮನಸ್ಸಿಗೆ ವಿರುದ್ಧವಾದ ಕ್ರಮ ಕೈಗೊಳ್ಳಲು ಮುನ್ಷಿಯವರು ಸಿದ್ಧವಿರಲಿಲ್ಲ. ಮುನ್ಷಿಯವರು ಮುಂದಿನ ವಾರಾಂತ್ಯದಲ್ಲಿ ವಾರ್ಧಾ ಆಶ್ರಮಕ್ಕೆ ಹೋಗಿ ಗಾಂಧೀಜಿಯವರಿಗೆ ವಿಷಯವನ್ನು ವಿವರವಾಗಿ ತಿಳಿಸಿದರು. ಗಾಂಧೀಜಿಯವರು ಯೋಚಿಸಲು ಒಂದು ಕ್ಷಣವನ್ನೂ ತೆಗೆದುಕೊಳ್ಳದೆ ತಕ್ಷಣವೇ ಹೇಳಿದರು. ಬೊಂಬಾಯಿಯ ಕಾನೂನು ಮತ್ತು ಶಾಂತಿ, ಲಾ ಅಂಡ್ ಆರ್ಡರ್ ಪಾಲನೆಯ ಕೆಲಸವನ್ನು ನಿನಗೆ ವಹಿಸಿದ್ದೇನೆ. ಅದಕ್ಕಾಗಿ ಕೆಲಸ ಮಾಡುವುದು ನಿನ್ನ ಕರ್ತವ್ಯ. ವಿಷಯ ಪರಿಶೀಲನೆಗೆ ನಿನಗೆ ಬೇಕಾದಷ್ಟು ಕಾಲವನ್ನು ತೆಗೆದುಕೋ. ನಿನಗೆ ಸರಿ ಅನಿಸಿದ ತೀರ್ಮಾನವನ್ನು ತೆಗೆದುಕೋ. ನಿನ್ನ ಸಲಹೆಯನ್ನು ಒಪ್ಪಲು ಬ್ರಬೋರ್ನ್ ನಿರಾಕರಿಸಿದರೆ ಅವನಿಗೆ ನಿನ್ನ ರಾಜೀನಾಮೆಯನ್ನು ಒಪ್ಪಿಸು. ನೀನು ಒಪ್ಪದೇ ಇರುವಂತಹ ಆಜ್ಞೆಯನ್ನು ನೀಡುವಂತೆ ಜವಾಹರ್ ಒತ್ತಾಯಿಸಿದರೆ ಅವನಿಗೆ ನಿನ್ನ ರಾಜೀನಾಮೆಯನ್ನೂ ನೀಡಲು ನನ್ನ ಅನುಮತಿ ಇದೆ. ಗಾಂಧೀಜಿ ತೋರಿದ ಈ ಭರವಸೆಯು ಮುನ್ಷಿಯವರಿಗೆ ಬೊಂಬಾಯಿಯ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಅಪಾರ ಶಕ್ತಿಯನ್ನು ನೀಡಿತು. ಆರು, ಮುನ್ಷಿಯ ನಿರ್ಗಮನ ಮತ್ತು ಪುನರಾಗಮನ. ಗಾಂಧೀಜಿಯವರ ಸೂಚನೆಯ ಮೇರೆಗೆ ಕೆ ಎಂ ಮುನ್ಷಿಯವರು 1940ರ ಡಿಸೆಂಬರ್ 4ರಂದು ವೈಯಕ್ತಿಕ ಸತ್ಯಾಗ್ರಹವನ್ನು ನಡೆಸಿದರು. ಪೊಲೀಸರು ಅವರನ್ನು ಬಂಧಿಸಿ ಸೆರೆಮನೆಯಲ್ಲಿಟ್ಟರು. ಆದರೆ ತೀವ್ರ ಕಾಯಿಲೆಯ ನಿಮಿತ್ತ ಅವರನ್ನು 1941ರಲ್ಲಿ ಬಿಡುಗಡೆ ಮಾಡಿದರು. ಮುನ್ಷಿಯವರು ಆರೋಗ್ಯ ವರ್ಧನೆಗಾಗಿ ನೈನಿತಾಲ್ಗೆ ತೆರಳಿದರು. ಆ ವೇಳೆಗೆ ಮುಸ್ಲಿಂ ಲೀಗ್ ಪಾಕಿಸ್ತಾನ್ ಗಲಭೆ, ಪಾಕಿಸ್ತಾನ್ ರಯಟ್ಸ್ ಅನ್ನು ಆರಂಭಿಸಿತ್ತು. ದೇಶದ ನಾನಾ ಭಾಗಗಳಲ್ಲಿ ಹಿಂದೂಗಳ ಮೇಲೆ ಹಿಂಸಾಕೃತ್ಯ ಎಸಗಲಾಗಿತ್ತು. ಅದರಿಂದ ಹಿಂದೂಗಳಿಗೆ ಸ್ವರಕ್ಷಣೆಯ ಬಗ್ಗೆ ತರಬೇತಿ ನೀಡಲು ಅಖಾಡಗಳು ಸ್ಥಾಪನೆಯಾಗಿದ್ದವು. ಆದರೆ ಕಾಂಗ್ರೆಸ್ಸಿಗರು ಈ ಅಖಾಡಗಳೊಡನೆ ಪ್ರತ್ಯಕ್ಷವಾಗಿಯೇ ಆಗಲಿ ಪರೋಕ್ಷವಾಗಿಯೇ ಆಗಲಿ ಸಂಪರ್ಕ ಇಟ್ಟುಕೊಳ್ಳಬಾರದು ಎಂಬುದು ಗಾಂಧೀಜಿಯವರ ಅಭಿಪ್ರಾಯವಾಗಿತ್ತು. ಮುನ್ಷಿಯವರು ಈ ಬಗೆಗೆ ನೈನಿತಾಲ್ನಿಂದ ಗಾಂಧೀಜಿಗೆ ಒಂದು ಪತ್ರವನ್ನು ಬರೆದರು. ಯೋಜಿತ ಹಿಂಸಾಚಾರಕ್ಕೆ ಹಿಂದೂಗಳ ಹೆಂಗಸರು, ಮಕ್ಕಳು ಮತ್ತು ಮನೆ ನಾಶವಾಗುತ್ತಿರುವಾಗ ಹಿಂದೂಗಳು ಹಿಂಸಾಕ್ರಮದಿಂದಲಾದರೂ ಸ್ವರಕ್ಷಣೆಯನ್ನು ಮಾಡಿಕೊಳ್ಳುವುದನ್ನು ತಡೆಗಟ್ಟಬಾರದು ಎಂಬುದು ಮುನ್ಷಿಯವರ ಅಭಿಪ್ರಾಯವಾಗಿತ್ತು. ಮುನ್ಷಿಯವರು ಅನೇಕ ವರ್ಷಗಳಿಂದ ಬೊಂಬಾಯಿ ಪ್ರಾಂತ್ಯದಲ್ಲಿ ಅನೇಕ ಅಖಾಡಗಳೊಡನೆ ಸಕ್ರಿಯ ಸಂಬಂಧವನ್ನು ಹೊಂದಿದರು. ಅವು ದೈಹಿಕ ಆರೋಗ್ಯ ವರ್ಧನೆಯ ಕೇಂದ್ರಗಳಾಗಿದ್ದವು. ಅವು ಸ್ವರಕ್ಷಣೆಯಲ್ಲಿ ತರಬೇತಿ ನೀಡುತ್ತಿದ್ದವು. ಗಲಭೆಗಳ ಸಮಯದಲ್ಲಿ ಹಿಂದೂಗಳಿಗೆ ರಕ್ಷಣೆಯನ್ನು ನೀಡುತ್ತಿದ್ದವು. ಆದರೆ ಬಹಳ ವೇಳೆ ಅವು ಅಷ್ಟು ಪರಿಣಾಮಕಾರಿಯಾಗಿರುತ್ತಿರಲಿಲ್ಲ. ಮುನ್ಷಿಯವರು ಇದೆಲ್ಲವನ್ನೂ ಪತ್ರದ ಮೂಲಕ ಗಾಂಧೀಜಿಗೆ ವಿವರಿಸಿದರು ಮತ್ತು ಅವರ ಆಣತಿಯನ್ನು ಕೋರಿದರು. ಗಾಂಧೀಜಿ ತಕ್ಷಣವೇ ಉತ್ತರವನ್ನು ಬರೆದು ಹಿಂಸಾತ್ಮಕ ಪ್ರತಿರೋಧವು ಅಹಿಂಸೆಯಲ್ಲಿ ನಂಬಿಕೆಯನ್ನು ಕಳೆದುಕೊಂಡವರ ಮಾರ್ಗ ಎಂದು ಹೇಳಿದರು. ಆದಾಗ್ಯೂ ಮುನ್ಷಿಯವರು ಗಾಂಧೀಜಿ ಬಳಿಗೆ ಹೋಗಿ ಅವರನ್ನು ಭೇಟಿ ಮಾಡಬೇಕೆಂದು, ಆ ನಂತರವೇ ತೀರ್ಮಾನ ಕೈಗೊಳ್ಳಬೇಕೆಂದು ತಿಳಿಸಿದರು. ಮುನ್ಷಿಯವರು ಬೊಂಬಾಯಿಗೆ ಹಿಂದಿರುಗಿದ ಮೇಲೆ ವಾರ್ಧಾ ಆಶ್ರಮಕ್ಕೆ ಹೋಗಿ ಗಾಂಧೀಜಿಯನ್ನು ಭೇಟಿ ಮಾಡಿದರು. ಪಾಕಿಸ್ತಾನದ ಸ್ಥಾಪನೆಯನ್ನು ಗುಂಪು ಘರ್ಷಣೆ, ಮಾಬ್ ವೈಲೆನ್ಸ್ ಮೂಲಕ ಸಾಧಿಸಲು ಹೊರಟಿರುವ ಮುಸ್ಲಿಂ ಲೀಗ್ ಬಗ್ಗೆ ಗಾಂಧೀಜಿ ಅಸಮಾಧಾನ ವ್ಯಕ್ತಪಡಿಸಿದರು. ಆದರೆ ಕಾಂಗ್ರೆಸ್ನಲ್ಲಿ ತಮ್ಮ ಮಾತಿಗೆ ಮಾನ್ಯತೆ ಇರುವವರೆಗೆ ಹಿಂಸಾತ್ಮಕ ಪ್ರತಿಭಟನೆಯನ್ನು ಒಪ್ಪುವ ಯಾವ ಚಳುವಳಿಗೂ ತಾವು ಸಮ್ಮತಿಸುವುದಿಲ್ಲವೆಂದರು. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯು 1940 ಜೂನ್ 7 ವಾರ್ಧಾ ಮಸೂದೆಯನ್ನು ಮುನ್ಷಿಯವರ ಗಮನಕ್ಕೆ ತಂದರು. ಸ್ವತಂತ್ರ ಭಾರತದ ರಕ್ಷಣೆಗೆ ಹಿಂಸೆ ಅನಿವಾರ್ಯವಾದರೂ ಆಂತರಿಕ ವಿಷಯದಲ್ಲಿ ಕಾಂಗ್ರೆಸ್ ಸದಸ್ಯರು ಮತ್ತು ಸ್ವಯಂ ಸೇವಕರು ಎಂತಹ ಪ್ರತಿಭಟನೆ ಬಂದರೂ ಹಿಂಸಾಚಾರಕ್ಕೆ ಕೈ ಹಾಕಬಾರದು ಎಂದು ಹೇಳಿತ್ತು. ಆ ವಾರ್ಧಾ ಠರಾವು ಮುನ್ಷಿಯವರು ಹೇಳಿತ್ತು. ಆ ವಾರ್ಧಾ ಠರಾವು ಮುನ್ಷಿಯವರು ಹಿಂದೂಗಳ ವಿರುದ್ಧದ ಮತೀಯ ಗಲಭೆಯನ್ನು ಹಿಂಸೆಯಿಂದ ಮಾತ್ರ ಹತ್ತಿಕ್ಕಲು ಸಾಧ್ಯ ಮತ್ತು ಮುಸ್ಲಿಂ ಮತೀಯವಾದಿಗಳು ಫ್ಯಾನಟಿಕ್ಸ್, ಅದೊಂದನ್ನೇ ಅರ್ಥ ಮಾಡಿಕೊಳ್ಳುವುದು ಎಂಬುದನ್ನು ಹಿಂದೂ ಮುಸ್ಲಿಂ ಗಲಭೆಯ ತಮ್ಮ ಅನುಭವವೂ ಮನದಟ್ಟು ಮಾಡಿದೆ ಎಂದು ಉತ್ತರಿಸಿದರು. ವಿಶಾಲ ಹೃದಯಿ ಗಾಂಧೀಜಿ ಮುನ್ಷಿಯವರ ಪ್ರಾಮಾಣಿಕ ನಂಬಿಕೆಗಳನ್ನು ಮೆಚ್ಚಿದರು. ಆದಾಗ್ಯೂ ಹಿಂಸಾತ್ಮಕ ಪ್ರತಿರೋಧವನ್ನು ಸಂಘಟಿಸುವ ಬಗ್ಗೆ ಮುನ್ಷಿಯವರಿಗೆ ಪ್ರಾಮಾಣಿಕ ಪ್ರೇರಣೆ ಇದ್ದರೆ ಅವರು ಕಾಂಗ್ರೆಸ್ಸಿನಿಂದ ಹೊರಹೋಗಿ ಹಾಗೆ ಮಾಡಬೇಕೆಂದು, ಆ ಶಕ್ತಿ ಇಲ್ಲದೆ ಹೋದರೆ ಯಾವುದಾದರೂ ದೂರದ ಗಿರಿಧಾಮಕ್ಕೆ ಹೋಗಿ ಹಲವು ತಿಂಗಳು ವಿಶ್ರಾಂತಿಯನ್ನು ಪಡೆಯಬೇಕೆಂದು

ಮುನ್ಷಿಯವರನ್ನು ಯಾರೂ ತಪ್ಪು ತಿಳಿದುಕೊಳ್ಳದಂತೆ ನೋಡಿಕೊಳ್ಳುವುದಾಗಿಯೂ, ಅವಶ್ಯಕತೆ ಬಿದ್ದಾಗಲೆಲ್ಲ ಮುನ್ಷಿಯವರಿಗೆ ಸಲಹೆಗಳನ್ನು ಕೊಡುವುದಾಗಿಯೂ ಹೇಳಿದರು. ಮುನ್ಷಿಯವರು ತಮ್ಮ ಪತ್ನಿ ಮತ್ತು ವಲ್ಲಭಭಾಯ್ ಪಟೇಲರೊಡನೆ ಸಮಾಲೋಚಿಸಿ ತಮ್ಮ ತೀರ್ಮಾನವನ್ನು ಒಂದು ವಾರದಲ್ಲಿ ತಿಳಿಸುವುದಾಗಿ ಹೇಳಿ ಅಲ್ಲಿಂದ ಹೊರಟರು. ಮುನ್ಷಿಯವರು ವಾರ್ಧಾದಿಂದ ಪುಣೆಗೆ ಹೋಗಿ ಅಲ್ಲಿ ಯರವಾಡ ಸೆರೆಮನೆಯಲ್ಲಿದ್ದ ವಲ್ಲಭಭಾಯ್ ಪಟೇಲ್ರವರಿಗೆ ಎಲ್ಲವನ್ನೂ ತಿಳಿಸಿದರು. ಸರ್ದಾರರಿಗೆ ಮೊದಲು ಗಾಬರಿಯಾಯಿತು. ಮುನ್ಷಿಯವರು ಕಾಂಗ್ರೆಸ್ ಬಿಡುವುದು ಅವರಿಗೆ ಇಷ್ಟವಿರಲಿಲ್ಲ. ಆದರೂ ಅವರೆಂದರು, ಕಾಂಗ್ರೆಸ್ಸಿನಿಂದ ಹೊರಹೋಗುವಂತೆ ಬಾಪೂಜಿನಿಗೆ ಹೇಳಿದರೆ ನೀನು ಹೊರಗೆ ಹೋಗಲೇಬೇಕು. ಮಾರನೇ ವಾರ ಮುನ್ಷಿಯವರು ತಮ್ಮ ಪತ್ನಿಯೊಡನೆ ವಾರ್ಧಕ್ಕೆ ತೆರಳಿ ಕಾಂಗ್ರೆಸ್ ಬಿಡುವ ತಮ್ಮ ನಿರ್ಧಾರವನ್ನು ಗಾಂಧೀಜಿಗೆ ತಿಳಿಸಿದರು. ಗಾಂಧೀಜಿಯವರು ಒಂದು ದೀರ್ಘ ಸಾರ್ವಜನಿಕ ಪ್ರಕಟಣೆಯನ್ನು ಹೊರಡಿಸಿ ಮುನ್ಷಿಯವರು ತಾವು ಅಷ್ಟೊಂದು ದೀರ್ಘಕಾಲ ಸೇವೆ ಸಲ್ಲಿಸಿದ ಕಾಂಗ್ರೆಸ್ಸಿಗೆ ಅವಿಧೇಯರಾಗಲು ಇಷ್ಟಪಡದಿದ್ದರಿಂದ ತಮ್ಮ ಅಂದರೆ ಗಾಂಧೀಜಿಯ ಸಲಹೆಯ ಮೇರೆಗೆ ಕಾಂಗ್ರೆಸ್ ಅನ್ನು ಬಿಟ್ಟಿದ್ದಾರೆ ಎಂದು ಪ್ರಚುರಪಡಿಸಿದರು. ಕಾಂಗ್ರೆಸ್ ಅನ್ನು ಬಿಟ್ಟ ನಂತರವೂ ಮುನ್ಷಿಯವರು ಗಾಂಧೀಜಿಯವರೊಡನೆ ಸಂಪರ್ಕ ಇಟ್ಟುಕೊಂಡಿದ್ದರು ಮತ್ತು ತಾವು ಮಾಡಿದ ಕೆಲಸ ಹಾಗೂ ಆಡಿದ ನುಡಿಗಳನ್ನು ಅವರಿಗೆ ತಿಳಿಸುತ್ತಿದ್ದರು. 1946 ಫೆಬ್ರವರಿ 18 ಕಾಂಗ್ರೆಸ್ ಅನ್ನು ಮತ್ತೆ ಸೇರುವಂತೆ ಗಾಂಧೀಜಿ ಮುನ್ಷಿಗೆ ತಿಳಿಸಿದರು. ಮುನ್ಷಿ ಕಾಂಗ್ರೆಸ್ ಅನ್ನು ಮತ್ತೆ ಸೇರಿದರು.

0: ಇದುವರೆಗೂ ಮನ್ನಾರ್ ಕೃಷ್ಣರಾವ್ ಅವರ ಬದುಕು ಬೆಳಕು, ಪ್ರಸಿದ್ಧ ವ್ಯಕ್ತಿಗಳ ರಸಪ್ರಸಂಗಗಳು ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ಆತ್ಮೀಯ ಕೇಳುಗರೆ, ಇನ್ನು ಮುಂದೆ ಸ್ವಾಮಿ ಪರಮಾನಂದ ಅವರ ಚಿಂತನೆ ಪ್ರಾರ್ಥನೆ ಪ್ರಸಾರವಾಗಲಿದೆ. ಅನುವಾದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರದು, ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
1: ಸ್ವಾಮಿ ಪರಮಾನಂದರ ದೈನಂದಿನ ಚಿಂತನೆ ಪ್ರಾರ್ಥನೆ. ಅನುವಾದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿ.
2: ಮೇ 23 ದಿನದ ಪ್ರಾರಂಭದ ಚಿಂತನೆ. ಯಾರು ಅತ್ಯಂತ ವಿನೀತರಾಗಿರುವರೋ ಅವರು ಅತ್ಯಂತ ದೊಡ್ಡವರು. ಇದನ್ನು ನೆನಪಿನಲ್ಲಿರಿಸು. ಹೇಳಯ್ಯ ಹೇಳು, ನೀ ದಿವ್ಯ ಅಚ್ಚರಿಯವನೇ. ಏಕಿಂತು ಅಲ್ಪರನ್ನು ನೀನಾಯ್ದುಕೊಳ್ಳುವೆ? ಬೆಳಗಿಸಲೇ ಅವರೆದೆಯ ನಿನ್ನ ಪದ ತಾಡನದಿ ಅಷ್ಟೊಂದು ಕೆಳಗಿಳಿದು ಬರುವುದರ ಕಾರಣವು ದುಃಖಿಗಳ ದುಃಖೋಪಶಮನವಲ್ತೆ. ಕಲಿವ ಪಾಠ: ಯಶಸ್ಸು ವೈಭವಗಳು ಬಂದಾಗ ಕೆಲವರು ಮಾಗುವರು, ಮೃದುವಾಗುವರು, ಹೆಚ್ಚು ವಿನೀತರಾಗುವರು. ಇನ್ನು ಕೆಲವರು ತಮ್ಮ ದೃಷ್ಟಿಕೋನವನ್ನೇ ಕಳೆದುಕೊಳ್ಳುವರು. ಸಾಮಾನ್ಯ ಮನುಷ್ಯ ತನ್ನ ಸಾಧನೆಗಳನ್ನು ಕುರಿತು ಯಾವಾಗಲೂ ಹೆಮ್ಮೆಯಿಂದ ಹೇಳಿಕೊಳ್ಳುವನು. ಆದರೆ ಉತ್ತಮನಾದವನು ತನ್ನ ಸುಖ ದುಃಖಗಳಲ್ಲಿ, ಸೋಲು ಗೆಲುವುಗಳಲ್ಲಿ ದೇವರ ಕೈವಾಡವನ್ನೇ ಕಾಣುವನು. ಅವನು ತನ್ನೆಲ್ಲ ಅನುಭವಗಳ ಮೂಲಕ ಮನಗಾಣುವ ಏಕೈಕ ಸತ್ಯವೆಂದರೆ ತನ್ನ ಬದುಕಿನಲ್ಲಿ, ತನ್ನ ಚಟುವಟಿಕೆಗಳಲ್ಲಿ ಸಫಲತೆಯನ್ನು ಕಾಣುವುದು ಭಗವಂತನ ಇಚ್ಛೆಯೊಂದೇ ಎಂಬುದು. ಪ್ರಾರ್ಥನೆ: ನೀ ನಿರಂತರ ದೇವ, ಚೇತನಾನಂತ ಭೂಮ ವೈಭವಗಳಲ್ಲಿ ನಾನೆಲಿವೆ ನಿನ್ನ. ನಿನ್ನ ನಿಜತನಯನಾಗಿರಿಸೆನ್ನ ಕೃಪೆ ಮಾಡಿ. ಹೃದಯ ಶುದ್ಧಿಯ ವಿನಯ ಕೊಟ್ಟು ಕಾಪಾಡು. ಲೋಕ ವೈಭವ ನಿನ್ನ ನನ್ನಂಧನಾಗಿಸದೇ ಇರುವಂತೆ ನಿನ್ನ ನೆಲೆ ತೋರಿಸೆನಗೆ. ಪ್ರೇಮ ಪಾತ್ರನು ನೀನು, ಪೂಜನೀಯನು ನೀನು. ನಿನ್ನ ಶಾಂತಿಯೊಳಿರಿಸು ಎಂದಿಗೂ ಎನ್ನ.
0: ಇದುವರೆಗೂ ಸ್ವಾಮಿ ಪರಮಾನಂದ ಅವರ ಚಿಂತನೆ ಪ್ರಾರ್ಥನೆ ಕೇಳಿದಿರಿ. ಅನುವಾದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರದು, ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
3: ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details? ID = ATC

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ.

ಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕಥೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ದೇಶಾದ್ಯಂತ ಇಂದು 19ನೇ ಉದ್ಯೋಗ ಮೇಳ. 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರ ವಿತರಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ಸೆಮಿಕಂಡಕ್ಟರ್, ಬಾಹ್ಯಾಕಾಶದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಸಹಕಾರಕ್ಕೆ ವಿಪುಲ ಅವಕಾಶ, ರಾಷ್ಟಪತಿ ದ್ರೌಪದಿ ಮುರ್ಮು. 4 ದಿನಗಳ ಅಧಿಕೃತ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಇಂದು ಕೋಲ್ಕತ್ತಾಗೆ ಆಗಮನ. ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾರತೀಯ ಸೇನೆಯ ಮೇಜರ್ ಅಭಿಲಾಷಾ ಬರಾಕ್ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ಗೆ 55 ರನ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವಂತಹ 19ನೇ ಉದ್ಯೋಗ ಮೇಳದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿವಿಧ ಸರ್ಕಾರಿ ಇಲಾಖೆ ಹಾಗೂ ಸಂಸ್ಥೆಗಳಿಗೆ ನೂತನವಾಗಿ ಆಯ್ಕೆಯಾಗಿರುವಂತಹ 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ಯುವ ಜನತೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೇಶದಲ್ಲಿ ಉದ್ಯೋಗ ಸೃಷ್ಟಿಗೆ ಗರಿಷ್ಠ ಆದ್ಯತೆ ನೀಡುವ ಮತ್ತು ಆ ಮೂಲಕ ಯುವಶಕ್ತಿಯ ಸಬಲೀಕರಣ ಮತ್ತು ರಾಷ್ಟ ನಿರ್ಮಾಣದಲ್ಲಿ ಅವರ ಭಾಗವಹಿಸುವಿಕೆಯನ್ನು ಖಚಿತಪಡಿಸುವ ಪ್ರಧಾನಿಯವರ ಬದ್ಧತೆಗೆ ಈ ಉದ್ಯೋಗ ಮೇಳವು ಸಾಕ್ಷಿಯಾಗಿದೆ. ಈ ಮಹತ್ವದ ಯೋಜನೆಯು ಆರಂಭವಾದ ದಿನದಿಂದ ಈವರೆಗೆ ದೇಶಾದ್ಯಂತ ಯಶಸ್ವಿಯಾಗಿ ಆಯೋಜನೆ ಮಾಡಲಾದಂತಹ 18 ಉದ್ಯೋಗ ಮೇಳಗಳ ಮೂಲಕ ಸುಮಾರು 12 ಲಕ್ಷ ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಗಿದೆ. ಇಂದು ನಡೆಯುತ್ತಿರುವಂತಹ 19ನೇ ಆವೃತ್ತಿಯ ಉದ್ಯೋಗ ಮೇಳವು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ಜಂಟಿಯಾಗಿ ಜರುಗಲಿದೆ. ಈ ಮೇಳದ ಮೂಲಕ ದೇಶದ ವಿವಿಧ ಭಾಗಗಳಿಂದ ಆಯ್ಕೆಯಾದ ಅಭ್ಯರ್ಥಿಗಳು ರೈಲ್ವೆ ಸಚಿವಾಲಯ, ಗೃಹ ವ್ಯವಹಾರಗಳ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಹಾಗೂ ಉನ್ನತ ಶಿಕ್ಷಣ ಇಲಾಖೆ ಸೇರಿದಂತೆ ಸರ್ಕಾರದ ಪ್ರಮುಖ ಸಚಿವಾಲಯ ಮತ್ತು ಇಲಾಖೆಗಳಿಗೆ ನಿಯೋಜನೆಗೊಳ್ಳಲಿದ್ದಾರೆ. ಉದ್ಯೋಗ ಮೇಳದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಕಾರ್ಯಕ್ರಮದಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ, ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಭಾಗಿಯಾಗಲಿದ್ದಾರೆ. ಸೆಮಿಕಂಡಕ್ಟರ್, ಬಾಹ್ಯಾಕಾಶ, ನವೀಕರಿಸಬಹುದಾದಂತಹ ಇಂಧನ ಮತ್ತು ಕೃತಕ ಬುದ್ದಿಮತ್ತೆಯಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಅಪಾರ ಸಹಕಾರದ ಅವಕಾಶಗಳಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ರಾಷ್ಟಪತಿ ಭವನದಲ್ಲಿ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡೆಸ್ ಮತ್ತು ಅವರ ನಿಯೋಗಕ್ಕೆ ಗೌರವಾರ್ಥವಾಗಿ ಆಯೋಜನೆ ಮಾಡಲಾಗಿದ್ದಂತಹ ಔತಣಕೂಟದಲ್ಲಿ ಮಾತನಾಡಿದ ರಾಷ್ಟಪತಿಯವರು, ಭಾರತದ ಯುವ ಪ್ರತಿಭೆಗಳು ಮತ್ತು ತಾಂತ್ರಿಕ ಸಾಮರ್ಥ್ಯ ಸೈಪ್ರಸ್ನ ಆವಿಷ್ಕಾರ ಪರಿಸರ ವ್ಯವಸ್ಥೆಗೆ ಪೂರಕವಾಗಬಲ್ಲದು. ಮುಂಬರುವ ದಿನಗಳಲ್ಲಿ ಭಾರತ ಮತ್ತು ಯುರೋಪ್ ನಡುವಿನ ಆರ್ಥಿಕ ಬಾಂಧವ್ಯ ಬಲಪಡಿಸಲು ಸೈಪ್ರಸ್ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಅವರು ಸೈಪ್ರಸ್ನ ಸಾರ್ವಭೌಮತೆ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಭಾರತದ ಅಚಲ ಬೆಂಬಲವನ್ನ ಪುನರುಚ್ಚರಿಸಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸೈಪ್ರಸ್ ಅಧ್ಯಕ್ಷರ ನಡುವಿನ ಉನ್ನತ ಮಟ್ಟದ ಮಾತುಕತೆಯ ನಂತರ ಬಿಡುಗಡೆ ಮಾಡಲಾದಂತಹ ಜಂಟಿ ಹೇಳಿಕೆಯಲ್ಲಿ ಜಾಗತಿಕ ಭಯೋತ್ಪಾದನೆ ನಿಗ್ರಹಕ್ಕಾಗಿ ವಿಶ್ವಸಂಸ್ಥೆಯ ಚೌಕಟ್ಟಿನಡಿಯಲ್ಲಿ ಅಂತಾರಾಷ್ಟೀಯ ಭಯೋತ್ಪಾದನೆ ಕುರಿತ ಸಮಗ್ರ ಸಮಾವೇಶ ಸಿಸಿಐಟಿಯನ್ನು ಶೀಘ್ರವಾಗಿ ಅಂಗೀಕರಿಸುವಂತೆ ಜಂಟಿ ಕರೆ ನೀಡಲಾಯಿತು. ಭಯೋತ್ಪಾದನೆಗೆ ಧನ ಸಹಾಯ, ಅಕ್ರಮ ಹಣ ವರ್ಗಾವಣೆ, ಉಗ್ರ

0: ನೇಮಕಾತಿ ಸೇರಿದಂತೆ ಇತರ ಕಾರ್ಯಾಚರಣೆಗಳನ್ನು ತಡೆಯಲು ವಿಶ್ವಸಂಸ್ಥೆ ಮತ್ತು ಹಣಕಾಸು ಕ್ರಿಯಾ ಕಾರ್ಯಪಡೆ ಮೂಲಕ ಜಂಟಿ ಕ್ರಮವನ್ನು ವಹಿಸಲು ಸಮ್ಮತಿಸಲಾಗಿದ್ದು, ಮಾಹಿತಿ ವಿನಿಮಯಕ್ಕಾಗಿ ಭಯೋತ್ಪಾದನೆ ನಿಗ್ರಹ ಜಂಟಿ ಕಾರ್ಯಪಡೆ ಸ್ಥಾಪಿಸುವ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಗಿದೆ. ರಕ್ಷಣಾ ವಲಯದಲ್ಲಿ ಸೈಬರ್ ಭದ್ರತೆಗೆ ವಿಶೇಷ ಆದ್ಯತೆಯನ್ನು ನೀಡಲಾಗಿದ್ದು, ಉಭಯ ದೇಶಗಳ ರಕ್ಷಣಾ ಸಚಿವಾಲಯಗಳ ನಡುವೆ 2026 ರಿಂದ 2031 ಅವಧಿಯ ದ್ವಿಪಕ್ಷೀಯ ರಕ್ಷಣಾ ಸಹಕಾರ ಮಾರ್ಗಸೂಚಿಗಳನ್ನು ಅಂತಿಮಗೊಳಿಸಲಾಗಿದೆ. ಇದರ ಜೊತೆಗೆ ಸುದೀರ್ಘ ನೌಕಾ ಪರಂಪರೆ ಹೊಂದಿರುವ ಭಾರತ ಮತ್ತು ಸೈಪ್ರಸ್ ರಾಷ್ಟಗಳು ಕಡಲ ವಲಯದಲ್ಲಿ ತಮ್ಮ ಸಹಕಾರ ವಿಸ್ತರಿಸಲು ಸಹಮತವನ್ನು ಕೂಡ ವ್ಯಕ್ತಪಡಿಸಿವೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ 4 ದಿನಗಳ ಅಧಿಕೃತ ಭಾರತ ಪ್ರವಾಸಕ್ಕಾಗಿ ಇಂದು ಕೋಲ್ಕತ್ತಾಗೆ ಆಗಮಿಸಲಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿಯಾಗಿ ಭಾರತಕ್ಕೆ ಇದು ಅವರ ಮೊದಲ ಭೇಟಿಯಾಗಿದ್ದು, ಕೋಲ್ಕತ್ತಾದಲ್ಲಿ ಮದರ್ ತೆರೇಸಾ ಸಮಾಧಿ ಮತ್ತು ವಿಕ್ಟೋರಿಯಾ ಸ್ಮಾರಕಕ್ಕೆ ಭೇಟಿಯನ್ನು ನೀಡಲಿದ್ದಾರೆ. ನಂತರ ನವದೆಹಲಿಯಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಲಿದ್ದು, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರವಾಸದ ಅಂಗವಾಗಿ ಅವರು ಆಗ್ರಾ ಮತ್ತು ಜೈಪುರ ನಗರಗಳಿಗೂ ಕೂಡ ಭೇಟಿ ನೀಡಲಿದ್ದಾರೆ. ಇದೇ 26ರಂದು ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ನಡೆಯಲಿರುವಂತಹ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಮಾರ್ಕೊ ರೂಬಿಯೋ ಪಾಲ್ಗೊಳ್ಳಲಿದ್ದಾರೆ. ಆಸ್ಟ್ರೇಲಿಯಾದ ಬೆನಿವಾಂಗ್ ಮತ್ತು ಜಪಾನ್ನ ತೋಶಿಮಿತ್ಸು ಮೊಟೆಗಿ ಭಾಗಿಯಾಗಲಿರುವ ಈ ಸಭೆಯಲ್ಲಿ ಸ್ವತಂತ್ರ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ವಲಯದ ಮುನ್ನೋಟ ಮತ್ತು ಜಾಗತಿಕ ವಿದ್ಯಮಾನಗಳ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಲೆಬನಾನ್ನಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಭಾರತೀಯ ಸೇನೆಯ ಅಧಿಕಾರಿ ಮೇಜರ್ ಅಭಿಲಾಷಾ ಬರಾಕ್ ಪ್ರತಿಷ್ಠಿತ 2025ರ ವಿಶ್ವಸಂಸ್ಥೆಯ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮೇಜರ್ ಅಭಿಲಾಷಾ ಅವರು ಪ್ರಸ್ತುತ ಲೆಬನಾನ್ನಲ್ಲಿನ ವಿಶ್ವಸಂಸ್ಥೆಯ ಮಧ್ಯಂತರ ಪಡೆಯಲ್ಲಿ ಭಾರತೀಯ ಬೆಟಾಲಿಯನ್ನ ಮಹಿಳಾ ತಂಡದ ಕಮಾಂಡರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರು ಭಾರತೀಯ ಸೇನೆಯ ಮೊದಲ ಮಹಿಳಾ ಯುದ್ಧ ಹೆಲಿಕಾಪ್ಟರ್ ಪೈಲಟ್ ಎಂಬ ಹೆಗ್ಗಳಿಕೆಯನ್ನು ಹೊಂದಿದ್ದಾರೆ. ಅವರು ಈ ಅತ್ಯುನ್ನತ ಜಾಗತಿಕ ಗೌರವಕ್ಕೆ ಪಾತ್ರರಾಗುತ್ತಿರುವಂತಹ ಮೂರನೆಯ ಭಾರತೀಯ ಶಾಂತಿ ಪಾಲನಾ ಅಧಿಕಾರಿಯಾಗಿದ್ದಾರೆ. ಈ ಮೊದಲು 2019ರಲ್ಲಿ ಮೇಜರ್ ಸುಮನ್ ಗವಾನಿ ಹಾಗೂ 2023ರಲ್ಲಿ ಮೇಜರ್ ರಾಧಿಕಾ ಸೇನ್ ಈ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದರು. ಲಿಂಗ ಸಮಾನತೆಯನ್ನು ಉತ್ತೇಜಿಸುವಲ್ಲಿ ಮತ್ತು ಮಹಿಳೆಯರು ಶಾಂತಿ ಮತ್ತು ಭದ್ರತೆ ಕುರಿತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಣಯವನ್ನು ಅನುಷ್ಠಾನಗೊಳಿಸುವಲ್ಲಿ ಅಸಾಧಾರಣ ಬದ್ಧತೆ ಪ್ರದರ್ಶಿಸುವ ಮಿಲಿಟರಿ ಶಾಂತಿ ಪಾಲಕರಿಗೆ ಈ ಗೌರವವನ್ನು ನೀಡಲಾಗುತ್ತದೆ. ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿದ್ದು, ಇಂಧನ ಪೂರೈಕೆ ಸಂಪೂರ್ಣ ಸ್ಥಿರವಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವಾಲಯ, ಸಾರ್ವಜನಿಕರು ಆತಂಕದಿಂದ ಇಂಧನ ಖರೀದಿ ಮಾಡುವುದನ್ನು ಬಿಟ್ಟು ತಮಗೆ ಅಗತ್ಯ ಇರುವಷ್ಟು ಮಾತ್ರ ಖರೀದಿ ಮಾಡಬೇಕು ಎಂದು ಸಲಹೆ ನೀಡಿದೆ. ಕೆಲವು ಇಂಧನ ಮಾರಾಟ ಮಳಿಗೆಗಳಲ್ಲಿ ಕಂಡು ಬಂದಿರುವಂತಹ ತಾತ್ಕಾಲಿಕ ಒತ್ತಡಗಳನ್ನು ತೈಲ ಮಾರುಕಟ್ಟೆ ಕಂಪನಿಗಳು ನಿರಂತರ ಉಸ್ತುವಾರಿ ಹಾಗೂ ವ್ಯವಸ್ಥಿತ ವಿತರಣೆಯ ಮೂಲಕ ಪರಿಹರಿಸುತ್ತಿವೆ ಎಂದು ಸ್ಪಷ್ಟಪಡಿಸಿದೆ. ಪ್ರಸ್ತುತ ಇಂಧನಕ್ಕೆ ಹೆಚ್ಚಿನ ಬೇಡಿಕೆ ಇರುವ ಸಮಯವಾಗಿದ್ದರೂ ಸಾರ್ವಜನಿಕರ ಸಹಕಾರ ಮತ್ತು ಜವಾಬ್ದಾರಿಯುತ ಬಳಕೆ ಎಲ್ಲರಿಗೂ ಸುಲಭವಾಗಿ ಇಂಧನ ಸಿಗುವಂತೆ ಮಾಡಲು ಸಹಕಾರಿ ಎಂದು ಸಚಿವಾಲಯ ತಿಳಿಸಿದೆ. ಅಮೆರಿಕದ ರಾಷ್ಟೀಯ ಗುಪ್ತಚರ ನಿರ್ದೇಶಕಿ ತುಳಸಿ ಗಬ್ಬಾರ್ಡ್ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ತಮ್ಮ ಪತಿ ಅಬ್ರಾಹಿಂ ವಿಲಿಯಮ್ಸ್ ಅವರಿಗೆ ಅತ್ಯಂತ ಅಪರೂಪದ ಮೂಳೆ ಕ್ಯಾನ್ಸರ್ ಇರುವುದು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಮುಂಬರುವ ಜೂನ್ 30ರಿಂದ ಜಾರಿಗೆ ಬರುವಂತೆ ತಾವು ಹುದ್ದೆಯಿಂದ ಕೆಳಗೆ ಇಳಿಯುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಸಲ್ಲಿಸಿರುವಂತಹ ರಾಜೀನಾಮೆ ಪತ್ರದಲ್ಲಿ ತುಳಸಿ ಗಬ್ಬಾರ್ಡ್ ಕಳೆದ 1.5 ವರ್ಷದಿಂದ ರಾಷ್ಟೀಯ ಗುಪ್ತಚರ ನಿರ್ದೇಶಕಿಯ ಹುದ್ದೆಗೆ ತಮಗೆ ನೀಡಿದ ಅತ್ಯುತ್ತಮ ಅವಕಾಶಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು 55 ರನ್ಗಳಿಂದ ಮಣಿಸಿತು. ಹೈದರಾಬಾದ್ ತಂಡ ನೀಡಿದಂತಹ 256 ರನ್ಗಳ ಬೃಹತ್ ಗುರಿಯನ್ನು ಕ್ರಮಿಸಲು ವಿಫಲವಾದಂತಹ

ಆರ್ಸಿಬಿ ತಂಡ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 200 ರನ್ ಗಳಿಸಿ ಸೋಲನ್ನು ಅನುಭವಿಸಿತು. ಆದರೂ ಉತ್ತಮ ನೆಟ್ ರನ್ ರೇಟ್ ಹಿನ್ನೆಲೆಯಲ್ಲಿ ಆರ್ಸಿಬಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಖಚಿತಪಡಿಸಿಕೊಂಡಿತು ಎಂದು ಲಕ್ನೋದ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ವಿರುದ್ದ ಸೆಣಸಾಟ ನಡೆಯಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಮಾಡಿದ ನಕಲು ಪ್ರತಿಗಳನ್ನು ಪಡೆಯಲು ನಿಗದಿಪಡಿಸಿದ ಕೊನೆಯ ದಿನಾಂಕವನ್ನು ನಾಳೆಯವರೆಗೆ ವಿಸ್ತರಣೆ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಇಂದು 19ನೇ ಉದ್ಯೋಗ ಮೇಳ. 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರ ವಿತರಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ಸೆಮಿಕಂಡಕ್ಟರ್, ಬಾಹ್ಯಾಕಾಶದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಸಹಕಾರಕ್ಕೆ ವಿಪುಲ ಅವಕಾಶ, ರಾಷ್ಟಪತಿ ದ್ರೌಪದಿ ಮುರ್ಮು. 4 ದಿನಗಳ ಅಧಿಕೃತ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಇಂದು ಕೋಲ್ಕತ್ತಾಗೆ ಆಗಮನ. ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾರತೀಯ ಸೇನೆಯ ಮೇಜರ್ ಅಭಿಲಾಷಾ ಬರಾಕ್ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಸನ್ರೈಸರ್ಸ್ ಹೈದರಾಬಾದ್ಗೆ 55 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

0: ಪ್ರೇ ಕೇಳುಗರೇ, ಇನ್ನು ಮುಂದೆ ಪ್ರತಿಭಾವಂತ ಬ್ರಿಟಿಷ್ ಇಂಜಿನಿಯರ್ ಎರಿಕ್ ಲೈಟ್ ವೈಟ್ ಅವರ ಇನ್ವೆಂಟರ್ ಇನ್ ದಿ ಗಾರ್ಡನ್ ಆಫ್ ಈಡನ್ ಈ ಪುಸ್ತಕದ ಪರಿಚಯ ಪ್ರಸಾರವಾಗಲಿದೆ. ಕನ್ನಡಾನುವಾದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು, ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
1: ನಮಸ್ಕಾರ. ಎರಿಕ್ ಲೈಟ್ ವೈಟ್ ಅವರ ಇನ್ವೆಂಟರ್ ಇನ್ ದಿ ಗಾರ್ಡನ್ ಆಫ್ ಈಡನ್, ಕನ್ನಡಕ್ಕೆ ಅನುವಾದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿ. ಪುಸ್ತಕ ಪರಿಚಯ, ಅಧ್ಯಾಯ 2, ಮಾನವ ಚಿಂತಕ. ಚಿಂತನೆಯ ಕ್ಷಿತಿಜ ಮತ್ತು ಮಾನವನ ಸ್ಥಾನ. ಮಾನವ ಎಂದರೆ ಬುದ್ಧಿಜೀವಿ, ಮನುಷ್ಯ ಅಂದರೆ ಚಿಂತಕ ಪ್ರಾಣಿ. ಇದು ನಾವೆಲ್ಲರೂ ಕೇಳಿರೋ ಮಾತು ಹೌದಲ್ವೇ? ಆದರೆ ಈ ಚಿಂತನೆ ಅನ್ನೋ ಶಕ್ತಿ ಕೇವಲ ನಮಗೆ ಅಂದರೆ ಮನುಷ್ಯರಿಗೆ ಮಾತ್ರ ಸೀಮಿತವಾದದ್ದಾನಾ? ಅಥವಾ ಪ್ರಕೃತಿಯ ಅಸಂಖ್ಯಾತ ಜೀವಿಗಳಲ್ಲಿ ಈ ಆಲೋಚನಾ ಲಹರಿ ಸುಪ್ತವಾಗಿ ಅಡಗಿದೆಯಾ? ನೋಡಿ, ಇವತ್ತಿನ ನಮ್ಮ ಚರ್ಚೆ ಶುರುವಾಗೋದೇ ಈ ಒಂದು ಕುತೂಹಲಕಾರಿ ಪ್ರಶ್ನೆಯಿಂದ. ಲೇಖಕರು ತಮ್ಮ ಬಾಲ್ಯದ ನೆನಪುಗಳು, ಚರ್ಚ್ನಲ್ಲಿ ನಡೆದ ಪ್ರಾರ್ಥನೆಗಳು ಮತ್ತು ಪ್ರಾಣಿಗಳ ಜೊತೆಗಿನ ಒಡನಾಟದ ಮೂಲಕ ಒಂದು ಅದ್ಭುತ ಲೋಕವನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಒಂದೆಡೆ ಪ್ರಾಣಿಗಳ ಸಹಜ ಬುದ್ಧಿವಂತಿಕೆ, ಇನ್ನೊಂದೆಡೆ ಆಧುನಿಕ ಭೌತವಿಜ್ಞಾನದ ಸಂಕೀರ್ಣ ಸಿದ್ಧಾಂತಗಳು. ಈ ಎರಡರ ನಡುವೆ ನಮ್ಮ ಮಿದುಳು ಈ ಜಗತ್ತನ್ನು ಹೇಗೆ ಅರ್ಥ ಮಾಡಿಕೊಳ್ಳುತ್ತೆ? ಇದು ಕೇವಲ ಮಾಹಿತಿಯ ವಿಸ್ತರಣೆಯಲ್ಲ, ಬದಲಾಗಿ ನಮ್ಮನ್ನು ನಾವು ಅರಿಯುವ ಒಂದು ಸುಂದರ ಪಯಣ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಈ ಚಿಂತನಾ ಪಯಣದ ಒಳಹೊಕ್ಕು ನೋಡೋಣ. ಮಾನವ ಏಕಮಾತ್ರ ಚಿಂತಕನೇ? ಮಾನವ ಅಂದರೆ ಬುದ್ಧಿಜೀವಿ, ಈ ಮಾತನ್ನು ನಾವು ದಿನಾ ಕೇಳ್ತಾನೆ ಇರ್ತೀವಿ. ಆದರೆ ಇವತ್ತು ಒಂದು ಕ್ಷಣ ಯೋಚನೆ ಮಾಡೋಣ. ಈ ಭೂಮಿ ಮೇಲೆ ಚಿಂತನೆ ಮಾಡುವ ಶಕ್ತಿ ಕೇವಲ ನಮಗೆ ಮಾತ್ರನಾ ಅಥವಾ ಇತರ ಜೀವಿಗಳಲ್ಲೂ ಈ ಶಕ್ತಿ ಇದೆಯಾ? ಚರ್ಚಿನ ಪ್ರಾರ್ಥನೆಯ ಒಂದು ಸನ್ನಿವೇಶವನ್ನ ಇವರು ತರ್ತಾರೆ. ಇಂಗ್ಲೆಂಡ್ನ ಚರ್ಚ್ ಒಂದರಲ್ಲಿ ಅವರ ಗೆಳೆಯ ಪ್ರಾಣಿಗಳಿಗಾಗಿ ಪ್ರಾರ್ಥಿಸೋಣ ಅಂದಾಗ ಲೇಖಕರಿಗೆ ಒಂದು ಪ್ರಶ್ನೆ ಮೂಡುತ್ತೆ, ಪ್ರಾಣಿಗಳಿಗೂ ಆತ್ಮ ಇದೆಯಾ ಅಂತ. ಅದಕ್ಕೆ ಸಿಕ್ಕ ಉತ್ತರ ತುಂಬಾ ಅರ್ಥಪೂರ್ಣ ಆಗಿತ್ತು. ನಾಯಿ ಬೆಕ್ಕುಗಳು ನಮ್ಮ ಜೊತೆ ಬೆರೆತು ನಮ್ಮ ಅಭ್ಯಾಸಗಳನ್ನೇ ಕಲಿತಾಗ ಅವುಗಳಲ್ಲಿ ಆತ್ಮದ ಅಥವಾ ಚಿಂತನೆಯ ಒಂದು ಮೊದಲ ಹಂತ ಶುರುವಾಗಿರುತ್ತೆ ಅನ್ನೋದು ಲೇಖಕರ ವಾದ. ನಾವು ಈಗ ಇದೇ ವಿಷಯದ ಬಗ್ಗೆ ಕೆಲವು ಮುಖ್ಯ ಸಂಗತಿಗಳನ್ನು ಚರ್ಚೆ ಮಾಡೋಣ. ಮೊದಲನೆಯದಾಗಿ, ಪ್ರಾಣಿಗಳಲ್ಲೂ ಆಲೋಚನೆ ಇದೆ. ಚಿಂಪಾಂಜಿಯೊಂದು ಕನ್ನಡಿ ಮುಂದೆ ನಿಂತು ತೋರೋ ಪ್ರತಿಕ್ರಿಯೆ ಕೇವಲ ಪ್ರತಿಬಿಂಬಕ್ಕೆ ಕೊಡೋ ರಿಯಾಕ್ಷನ್ ಅಲ್ಲ, ಅದು ತನ್ನನ್ನು ತಾನು ಗುರುತಿಸಿಕೊಳ್ಳೋ ಒಂದು ಹಂತದ ಚಿಂತನೆ. ಎರಡನೆಯದಾಗಿ, ಮೆದುಳಿನ ಚಾತುರ್ಯ. ಮೀನುಗಳು ತಮ್ಮ ಟ್ಯಾಂಕ್ನ ಜಾಗವನ್ನು ಅರ್ಥ ಮಾಡಿಕೊಳ್ಳೋದು ಇರಲಿ, ಅಥವಾ ಪ್ರಾಣಿಗಳು ಶಿಕ್ಷೆ ಬಹುಮಾನದ ಮೂಲಕ ಹೊಸದನ್ನು ಕಲಿಯೋದು ಇರಲಿ, ಅವುಗಳ ಮಿದುಳು ಕೂಡ ಮಾಹಿತಿಯನ್ನು ಸಂಸ್ಕರಿಸುತ್ತೆ. ನಮ್ಮ ಮಿದುಳು ಹೇಗೆ ಕೆಲವು ಕೆಲಸಗಳನ್ನು ಅಭ್ಯಾಸ ಮಾಡಿಕೊಳ್ಳುತ್ತೋ ಪ್ರಾಣಿಗಳು ಹಾಗೆಯೇ ಚಿಂತಿಸುತ್ತವೆ. ಮೂರನೆಯದಾಗಿ, ಮನುಷ್ಯನ ವಿಶಿಷ್ಟತೆ. ಹಾಗಾದರೆ ನಮಗೂ ಅವಕ್ಕೂ ವ್ಯತ್ಯಾಸ ಏನಪ್ಪ ಅಂದರೆ ಅದು ಸ್ವಯಂ ಪ್ರಜ್ಞೆ. ಮನುಷ್ಯ ಕೇವಲ ಬದುಕೋದಿಲ್ಲ.

ತಾನು ಯಾರು ಅಂತ ತನ್ನನ್ನು ತಾನು ಹುಡುಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಇದೇ ಅವನನ್ನ ಒಬ್ಬ ಉನ್ನತ ಮಟ್ಟದ ಚಿಂತಕನನ್ನಾಗಿ ಮಾಡಿರೋದು. ಕೊನೆಯದಾಗಿ ಹೇಳಬೇಕೆಂದರೆ, ಮಾನವನೇ ಈ ಲೋಕದ ಏಕಮಾತ್ರ ಚಿಂತಕನಲ್ಲ. ಪ್ರತಿಯೊಂದು ಜೀವಿಯೂ ತನ್ನ ಬದುಕಿಗೆ ಬೇಕಾದ ಹಾಗೆ ಯೋಚನೆ ಮಾಡುತ್ತೆ. ಆದರೆ ಸೃಷ್ಟಿಯ ರಹಸ್ಯಗಳನ್ನು ಭೇದಿಸೋದಕ್ಕೆ ಹೊರಟಿರುವಂತಹ ಮಾನವ ಶ್ರೇಷ್ಠ ಚಿಂತಕ. ನಾವು ಎಷ್ಟೇ ತಿಳಿದ್ರೂ ನಮ್ಮ ಜ್ಞಾನದ ಸುತ್ತ ಅಜ್ಞಾನದ ಮಹಾಚೌಗು ಸದಾ ಇರುತ್ತೆ. ಆ ಮಿತಿಯನ್ನು ಅರಿತುಕೊಳ್ಳೋದೇ ನಿಜವಾದ ಚಿಂತನೆ ಅಲ್ವೇ? ಪ್ರಾಣಿಗಳಲ್ಲಿನ ಚಿಂತನೆ ಮತ್ತು ಅಭ್ಯಾಸ. ಸ್ನೇಹಿತರೇ, ಪ್ರಾಣಿಗಳು ಅಂದ ಕೂಡಲೇ ನಮ್ಮ ನೆನಪಿಗೆ ಬರೋದು ಅವುಗಳ ಸಹಜ ಗುಣ ಅಲ್ವಾ? ಆದರೆ ಅವುಗಳ ಅಭ್ಯಾಸದ ಹಿಂದೆ ಒಂದು ಅದ್ಭುತವಾದ ಆಲೋಚನಾ ಶಕ್ತಿಯೂ ಇದೆ ಅಂದರೆ ನೀವು ನಂಬ್ತೀರಾ? ಈಗ ನಾವು ಪ್ರಾಣಿಗಳ ಬುದ್ಧಿವಂತಿಕೆಯ ಲೋಕಕ್ಕೆ ಒಂದು ಸುತ್ತು ಹಾಕೋಣ. ನೋಡಿ, ಲೇಖಕರು ಇಲ್ಲಿ ಒಂದು ಚಮತ್ಕಾರಿ ಉದಾಹರಣೆ ನೀಡ್ತಾರೆ. ನೀವು ಎಂದಾದರೂ ಕನ್ನಡಿಯ ಮುಂದೆ ನಿಂತಿರೋ ಚಿಂಪಾಜಿಯನ್ನು ನೋಡಿದ್ದೀರಾ? ಅದು ಕನ್ನಡಿಯಲ್ಲೇ ತನ್ನ ಪ್ರತಿಬಿಂಬ ನೋಡಿದಾಗ ಸುಮ್ಮನೆ ಕೂರೋದಿಲ್ಲ, ಕನ್ನಡಿಯ ಹಿಂದೆ ಇನ್ನೊಂದು ಪ್ರಾಣಿ ಇರಬಹುದೋನೋ ಅಂತ ಹೋಗಿ ಪರೀಕ್ಷೆ ಮಾಡುತ್ತೆ. ಇದು ಕೇವಲ ಅಭ್ಯಾಸವಲ್ಲ ಗೆಳೆಯರೆ, ಇದು ಒಂದು ಹಂತದ ಚಿಂತನಾ ಸಾಮರ್ಥ್ಯ. ಈ ವಿಷಯವನ್ನು ನಾವು ಕೆಲವು ಆಸಕ್ತಿದಾಯಕ ಅಂಶಗಳ ಮೂಲಕ ಅರ್ಥ ಮಾಡಿಕೊಳ್ಳಬಹುದು. ಅಭ್ಯಾಸವೇ ಚಿಂತನೆಯ ಅಡಿಪಾಯ. ನಮ್ಮ ಮನೆಯಲ್ಲಿರೋ ನಾಯಿ ಬೆಕ್ಕುಗಳು ಮನುಷ್ಯರ ಆಹಾರ ನಡವಳಿಕೆಗೆ ತಕ್ಕಂತೆ ತಮ್ಮನ್ನು ಬದಲಿಸಿಕೊಳ್ಳುತ್ತವೆ ಅಲ್ವಾ? ಇದು ಕೇವಲ ಯಾಂತ್ರಿಕ ಕೆಲಸವಲ್ಲ, ಅವುಗಳಲ್ಲಿ ಆತ್ಮ ಅಥವಾ ಚಿಂತನೆಯ ಒಂದು ಮೊದಲ ಕಿಡಿ ಇರೋದಕ್ಕೆ ಇದು ಸಾಧ್ಯ. ಮಿದುಳಿನ ಸಬ್ ರೂಟೀನ್ಗಳು. ಮನುಷ್ಯನ ಮಿದುಳು ಹೇಗೆ ಸೈಕಲ್ ತುಳಿಯೋದನ್ನು ಒಮ್ಮೆ ಕಲಿತು ನಂತರ ಯೋಚಿಸದೆ ಮಾಡುತ್ತೋ, ಪ್ರಾಣಿಗಳು ಹಾಗೆಯೇ. ಮೀನುಗಳು ಟ್ಯಾಂಕ್ನ ಆಕಾರವನ್ನು ಕಲಿತುಕೊಂಡು ಗೋಡೆಗೆ ಡಿಕ್ಕಿ ಹೊಡೆಯೋದನ್ನು ತಪ್ಪಿಸಿಕೊಳ್ಳುತ್ತವೆ. ಕಲಿಕೆ ಮತ್ತು ಬಹುಮಾನದ ಆಸೆಯಲ್ಲಿ ಅವು ಹೊಸ ಅಭ್ಯಾಸಗಳನ್ನು ರೂಪಿಸಿಕೊಳ್ಳುತ್ತವೆ. ಲಯಬದ್ಧ ನೆನಪು. ಲೇಖಕರು ಕಂಬಳಿ ಹುಳುಗಳ ಒಂದು ವಿಚಿತ್ರ ಪ್ರಯೋಗವನ್ನು ಹೇಳ್ತಾರೆ. ಒಂದು ನಿರ್ದಿಷ್ಟ ಲಯಕ್ಕೆ ಬಾಲ ಕೊಡುವುದನ್ನು ಕಲಿತ ಕಂಬಳಿ ಹುಳುಗಳು ಆ ಲಯ ಅಥವಾ ಶಬ್ದ ನಿಂತ ಮೇಲೋ ಅದೇ ರೀತಿ ಮಾಡುತ್ತವಂತೆ. ಅಂದರೆ ಅವುಗಳ ಸ್ಮೃತಿಯಲ್ಲಿ ಆ ಅಭ್ಯಾಸ ಎಷ್ಟು ಆಳವಾಗಿ ಬೇರೂರುತ್ತೆ ನೋಡಿ. ಕೊನೆಯದಾಗಿ ಒಂದು ಮಾತು, ಮನುಷ್ಯರಾದ ನಾವು ನಮ್ಮ ಮಕ್ಕಳನ್ನು ಬೆಳೆಸುವಾಗಲೂ ಶಿಕ್ಷೆ ಮತ್ತು ಬಹುಮಾನವನ್ನು ಬಳಸ್ತೀವಿ. ಆದರೆ ಪ್ರಾಣಿಗಳಿಗೂ ನಮಗೂ ಇರೋ ವ್ಯತ್ಯಾಸ ಅಂದರೆ ಅದು ನಮ್ಮ ಸ್ವಯಂ ಪ್ರಜ್ಞೆ. ಪ್ರಾಣಿಗಳಲ್ಲಿ ಅಭ್ಯಾಸವೇ ಜೀವನವಾದರೆ ಈ ಅಭ್ಯಾಸವನ್ನು ಕಲಿಯೋ ಪ್ರಕ್ರಿಯೆಯೇ ಅವುಗಳ ಚಿಂತನೆ. ಹಾಗಾಗಿ ನಮ್ಮಂತೆ ಮೂಕ ಪ್ರಾಣಿಗಳಿಗೂ ತಮ್ಮದೇ ಆದ ಮಿತಿಯಲ್ಲಿ ಯೋಚಿಸೋ ಕಲಿಯೋ ಶಕ್ತಿ ಇದೆ ಅನ್ನೋದನ್ನು ನಾವು ಮರೆಯಬಾರದು. ಅನುಭವ ಮತ್ತು ತರ್ಕ. ಗೆಳೆಯರೇ, ನಾವೆಲ್ಲರೂ ಬದುಕನ್ನು ಎರಡು ರೀತಿಯಲ್ಲಿ ನೋಡ್ತೀವಿ. ಒಂದು ನಮ್ಮ ಕಣ್ಣಾರೆ ಕಂಡ ಅನುಭವ, ಇನ್ನೊಂದು ನಮ್ಮ ಬುದ್ಧಿ ಹೇಳೋ ತರ್ಕ. ಇವತ್ತು ನಾವು ಈ ಅನುಭವ ಮತ್ತು ತರ್ಕದ ನಡುವಿನ ಆಟ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ನೋಡಿ, ಲೇಖಕರು ಒಂದು ಅದ್ಭುತ ಮಾತು ಹೇಳ್ತಾರೆ, ನಮ್ಮ ಜ್ಞಾನದ ಅಡಿಪಾಯವೇ ಅನುಭವ ಅಂತ. ಇದಕ್ಕೆ ಅವರು ಕೊಡೋ ಉದಾಹರಣೆ ಎಷ್ಟು ಚಂದ ಅಂದರೆ ಮಗುವಿನ ಪ್ರಯೋಗ. ಒಂದು ಮಗು ಆಟಿಕೆಗಳನ್ನು ಮೇಲಕ್ಕೆ ಎತ್ತಿ ಕೆಳಕ್ಕೆ ಎಸೆಯುತ್ತಾ ಇರುತ್ತೆ. ನಮಗೆ ಅದು ಕೇವಲ ಆಟ ಅನ್ನಿಸಬಹುದು, ಆದರೆ ಮಗು ಪ್ರಾಯೋಗಿಕವಾಗಿ ಗುರುತ್ವಾಕರ್ಷಣೆಯನ್ನು ಅನುಭವಿಸ್ತಾ ಇರುತ್ತೆ. ಇದಕ್ಕೆ ಯಾವ ಪುಸ್ತಕದ ತರ್ಕವೂ ಬೇಕಿಲ್ಲ. ಕಂಬಳಿ ಹುಳುವಿನ ನೆನಪು. ಲೇಖಕರು ತಮ್ಮ ಬಾಲ್ಯದ ಕಂಬಳಿ ಹುಳುಗಳ ಪ್ರಯೋಗವನ್ನು ನೆನಪಿಸಿಕೊಳ್ಳುತ್ತಾರೆ. ಶಬ್ದದ ಲಯಕ್ಕೆ ಬಾಲ ಕೊಡುವುದನ್ನು ಕಲಿತ ಆ ಹುಳುಗಳು ಶಬ್ದ ನಿಂತ ಮೇಲೂ ಅದೇ ಲಯವನ್ನು ಮುಂದುವರಿಸುತ್ತವೆ. ಅಂದರೆ ಒಂದು ಸಣ್ಣ ಜೀವಿಯ ಅನುಭವ ಅದರ ಮಿದುಳಿನಲ್ಲಿ ಎಷ್ಟು ಆಳವಾಗಿ ಬೇರೂರಿರುತ್ತೆ ನೋಡಿ. ಆದರೆ ಗೆಳೆಯರೇ, ತರ್ಕಕ್ಕೆ ಒಂದು ಮಿತಿ ಇದೆ ಅನ್ನೋದನ್ನು ನಾವು ಮರೆಯಬಾರದು. 19ನೇ ಶತಮಾನದವರೆಗೆ ವಿಜ್ಞಾನ ಎಲ್ಲದಕ್ಕೂ ತರ್ಕ ಇದೆ ಅಂದ್ಕೊಂಡಿತ್ತು. ಆದರೆ ಇವತ್ತಿನ ವಿಜ್ಞಾನ ಏನು ಹೇಳ್ತಿದೆ ಗೊತ್ತಾ? ನಕ್ಷತ್ರದ ಬೆಳಕು. ನಾವು ಆಕಾಶದಲ್ಲಿ ನೋಡೋ ನಕ್ಷತ್ರದಿಂದ ಬರೋ ಬೆಳಕು ಸಾವಿರಾರು ವರ್ಷಗಳ ಹಳೆಯದು. ತರ್ಕದ ಪ್ರಕಾರ ನಕ್ಷತ್ರ ಕಣ್ಣಿಗೆ ಕಾಣ್ತಿದೆ. ಆದರೆ ಸತ್ಯ ಅಂದರೆ ಆ ನಕ್ಷತ್ರ ಈಗ ಅಲ್ಲಿ ಇಲ್ಲದೇ ಇರಬಹುದು. ಇದು ನಮ್ಮ ಸಾಮಾನ್ಯ ತರ್ಕಕ್ಕೆ ಅಸಂಬದ್ಧವಾಗಿ ಕಾಣುತ್ತೆ ಅಲ್ವಾ? ಕ್ವಾಂಟಮ್ ಲೋಕ, ಪರಮಾಣುವಿನ ಒಳಲೋಕಕ್ಕೆ ಹೋದರೆ ನಮ್ಮ ಯಾವ ತರ್ಕವೂ ಅಲ್ಲಿ ಕೆಲಸ ಮಾಡೋದಿಲ್ಲ. ಅಲ್ಲಿ ಬರೀ ಮಾದರಿಗಳದ್ದೇ ಆಟ. ಕೊನೆಯದಾಗಿ ಒಂದು ವಿಶ್ಲೇಷಣೆ. ಅನುಭವ ನಮಗೆ ಏನು ನಡೀತಾ ಇದೆ ಅಂತ ತಿಳಿಸಿದರೆ, ತರ್ಕ ಅದು ಯಾಕೆ ನಡೀತಾ ಇದೆ ಅಂತ ವಿವರಿಸೋಕ್ಕೆ ಪ್ರಯತ್ನ ಮಾಡುತ್ತೆ.

ಜ್ಞಾನದ ಹಾದಿಯಲ್ಲಿ ನಾವು ಸಾಗಿದಷ್ಟು ನಮ್ಮ ತರ್ಕದ ಮಿತಿ ನಮಗೆ ಅರ್ಥವಾಗುತ್ತೆ. ಲೇಖಕರು ಹೇಳೋ ಹಾಗೆ ನಾವು ಜ್ಞಾನದ ದೀಪ ಹಿಡಿದು ಹೊರಟಾಗ ಸುತ್ತಲೂ ಇರೋ ಅಜ್ಞಾನದ ಮಹಾಚೌಗು ನಮಗೆ ಅರಿವಾಗುತ್ತೆ. ಅಲ್ಲಿ ಅನುಭವ ಮತ್ತು ತರ್ಕ ಎರಡೂ ಕೈ ಕೈ ಹಿಡಿದು ಸಾಗಬೇಕು. ವಿಜ್ಞಾನ ಮತ್ತು ತರ್ಕದ ಮಿತಿಗಳು. ಗೆಳೆಯರೇ, ವಿಜ್ಞಾನ ಅಂದ ಕೂಡಲೇ ನಮಗೆ ನೆನಪಾಗೋದು ತರ್ಕ ಅಥವಾ ಲಾಜಿಕ್. ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ, ಅದನ್ನು ವಿಜ್ಞಾನ ಕಂಡುಹಿಡಿಯುತ್ತೆ ಅಂತ ನಾವೆಲ್ಲ ನಂಬಿದ್ದೀವಿ. ಆದರೆ ಇವತ್ತಿನ ಆಧುನಿಕ ವಿಜ್ಞಾನ ತನ್ನದೇ ಆದ ತರ್ಕದ ಮಿತಿಗಳನ್ನು ಎದುರಿಸ್ತಾ ಇದೆ ಅಂದರೆ ನೀವು ನಂಬ್ತೀರಾ? ನೋಡಿ, 19ನೇ ಶತಮಾನದವರೆಗೂ ವಿಜ್ಞಾನಿಗಳಿಗೆ ಎಲ್ಲವೂ ತರ್ಕಬದ್ಧವಾಗಿ ಕಾಣಿಸ್ತಾ ಇತ್ತು. ಆದರೆ ಈ ಕ್ವಾಂಟಮ್ ಲೋಕಕ್ಕೆ ಪ್ರವೇಶ ಸಿಕ್ಕ ಮೇಲೆ ಪರಿಸ್ಥಿತಿ ಬದಲಾಗಿದೆ. ಲೇಖಕರು ಇಲ್ಲಿ ಕೆಲವು ಚಮತ್ಕಾರಿ ಸಂಗತಿಗಳನ್ನು ನಮ್ಮ ಮುಂದೆ ಇಡ್ತಾರೆ. ಅಸಂಬದ್ಧತೆಯೇ ಸತ್ಯ. ನಾವು ಆಕಾಶದಲ್ಲಿ ನೋಡುವ ನಕ್ಷತ್ರಗಳ ಬೆಳಕು ಸಾವಿರಾರು ವರ್ಷಗಳ ಹಿಂದೆ ಹೊರಟದ್ದು. ಅಂದರೆ ಇವತ್ತು ನಮಗೆ ಕಾಣಿಸ್ತಿರೋ ನಕ್ಷತ್ರ ಅಲ್ಲಿ ಇಲ್ಲದೇ ಇರಬಹುದು. ಇದು ಕೇಳೋಕೆ ಅಸಂಬದ್ಧ ಅನಿಸಿದ್ರೂ ವಿಜ್ಞಾನ ದೃಷ್ಟಿಯಲ್ಲಿ ಇದೇ ಸತ್ಯ. ಕ್ವಾಂಟಮ್ ಲೋಕದ ಮಾಯೆ. ಪರಮಾಣುವಿನ ಒಳಗೆ ನಮ್ಮ ಸಾಂಪ್ರದಾಯಿಕ ತರ್ಕಗಳು ಸಂಪೂರ್ಣವಾಗಿ ಫೇಲ್ ಆಗ್ತವೆ. ಅಲ್ಲಿ ನಡೆಯೋ ವಿದ್ಯಮಾನಗಳನ್ನು ವಿವರಿಸೋಕೆ ಭಾಷೆ ಸಾಲೋದಿಲ್ಲ. ಕೇವಲ ಗಣಿತದ ಮಾದರಿಗಳಷ್ಟೇ ನಮಗೆ ದಾರಿ ತೋರಿಸ್ತವೆ. ಸರಳತೆಯ ಭ್ರಮೆ. ನಾವು ಜಗತ್ತನ್ನು ಅರ್ಥ ಮಾಡಿಕೊಳ್ಳೋಕೆ ಸಂಕೀರ್ಣ ವಿಷಯಗಳನ್ನು ಸರಳಗೊಳಿಸ್ತೀವಿ. ಆದರೆ ಈ ಸರಳ ಮಾದರಿಗಳು ಸಂಪೂರ್ಣ ಸತ್ಯವಾಗಿರಲ್ಲ. ಉದಾಹರಣೆಗೆ, ಒಂದು ಸಣ್ಣ ಜಾಗದ ಸುತ್ತಳತೆ ಅನಂತವಾಗಿರುವುದು ಸಾಧ್ಯವೇ? ಮಂಜಿನ ಹರಳಿನ ರೇಖೆಯ ತರ್ಕದ ಪ್ರಕಾರ ಇದು ಸಾಧ್ಯ. ಇದು ನಮ್ಮ ಸಾಮಾನ್ಯ ಬುದ್ಧಿಗೆ ನಿಲುಕದ ಸಂಗತಿ. ಲೇಖಕರು ಒಂದು ಅದ್ಭುತವಾದ ಪದ ಬಳಸಿದ್ದಾರೆ, ಆ ಎಂಬ ಮಹಾಚೌಗು. ಅಂದರೆ ಅನಿರೀಕ್ಷಿತ, ಅನೂಹ್ಯ ಮತ್ತು ಅಜ್ಞಾತ ವಿಷಯಗಳ ಲೋಕ. ವಿಜ್ಞಾನ ಒಂದು ರಹಸ್ಯವನ್ನು ಬಿಡಿಸಿದಾಗ ಅಲ್ಲಿ 16 ಹೊಸ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ. ಕೊನೆಯದಾಗಿ ಹೇಳಬೇಕೆಂದರೆ, ವಿಜ್ಞಾನ ಮತ್ತು ತರ್ಕ ಎಂಬುದು ಕತ್ತಲಲ್ಲಿ ನಾವು ಹಿಡಿದಿರೋ ದೀಪದ ಹಾಗೆ. ಆ ದೀಪದ ಬೆಳಕು ಎಷ್ಟು ವಿಸ್ತಾರವಾಗುತ್ತೋ ಅದರ ಸುತ್ತಲಿರೋ ಅಜ್ಞಾನದ ಕತ್ತಲೆಯ ಅಗಾಧತೆ ನಮಗೆ ಅಷ್ಟೇ ಹೆಚ್ಚಾಗಿ ಅರಿವಾಗುತ್ತೆ. ನಾವು ಜ್ಞಾನವಂತರಾದಷ್ಟು ನಮ್ಮ ಅಜ್ಞಾನದ ವಿಸ್ತಾರ ನಮಗೆ ಅರ್ಥವಾಗುತ್ತೆ ಅನ್ನೋದೇ ಈ ಲೇಖನದ ಸಾರಾಂಶ. ಸರಳತೆ ಮತ್ತು ಜ್ಯಾಮಿತಿಯ ವಿರೋಧಾಭಾಸ. ಗೆಳೆಯರೇ, ನಾವೆಲ್ಲರೂ ಲೈಫ್ ಅಂದರೆ ತುಂಬಾ ಸಿಂಪಲ್ ಆಗಿರಬೇಕು ಅಂತ ಬಯಸ್ತೀವಿ ಅಲ್ವಾ? ವಿಜ್ಞಾನ ಕೂಡ ಅಷ್ಟೇ. ಯಾವುದೇ ಸಂಕೀರ್ಣ ವಿಷಯವನ್ನು ಸರಳಗೊಳಿಸೋಕೆ ಪ್ರಯತ್ನ ಮಾಡುತ್ತೆ. ಆದರೆ ಈ ಲೋಕದಲ್ಲಿ ಪರಿಪೂರ್ಣ ಸರಳತೆ ಅನ್ನೋದು ನಿಜವಾಗಿ ಇದೆಯಾ? ಈ ಪ್ರಶ್ನೆಗೆ ಲೇಖಕರು ಜ್ಯಾಮಿತಿಯ ಒಂದು ಅದ್ಭುತ ಉದಾಹರಣೆಯ ಮೂಲಕ ಉತ್ತರ ನೀಡಿದ್ದಾರೆ. ನೋಡಿ, ವಿಜ್ಞಾನಿಗಳು ಅನಿಲಗಳ ಚಲನೆಯನ್ನು ವಿವರಿಸೋಕೆ ಅವುಗಳನ್ನು ಬಿಲಿಯರ್ಡ್ ಚೆಂಡುಗಳಿಗೆ ಹೋಲಿಸ್ತಾರೆ. ಅದು ನಮಗೆ ಅರ್ಥ ಮಾಡಿಕೊಳ್ಳೋಕೆ ಸುಲಭವಾಗಬಹುದು, ಆದರೆ ಅದು ಪೂರ್ಣ ಸತ್ಯವಲ್ಲ. ಜಗತ್ತು ಆ ಮಾದರಿಗಳಿಗಿಂತ ತುಂಬಾ ಸಂಕೀರ್ಣವಾದುದು. ಇದನ್ನು ಅರ್ಥ ಮಾಡಿಕೊಳ್ಳೋಕೆ ಲೇಖಕರು ಮಂಜಿನ ಹರಳಿನ ರೇಖೆ ಅಥವಾ ಸ್ನೋಫ್ಲೇಕ್ ಕರು ಎಂಬ ಉದಾಹರಣೆ ನೀಡ್ತಾರೆ. ಒಂದು ದೊಡ್ಡ ವಿರೋಧಾಭಾಸ. ನೀವು ಒಂದು ಕಾಗದದ ಮೇಲೆ ಸಣ್ಣ ಚಿತ್ರ ಬಿಡಿಸ್ತೀರಾ ಅಂದ್ಕೊಳ್ಳಿ. ಅದರ ವಿಸ್ತೀರ್ಣ ಸಣ್ಣದಾಗಿದ್ದರೂ ಅದರ ಸುತ್ತಳತೆ ಅಥವಾ ಪರಿಧಿ ಅನಂತವಾಗಿರಲು ಸಾಧ್ಯವೇ? ಕೇಳೋಕೆ ವಿಚಿತ್ರ ಅನಿಸಿದರೂ ಗಣಿತದಲ್ಲಿ ಇದು ಸಾಧ್ಯ. ಅನಂತತೆಯ ಆಟ. ಈ ಸ್ನೋಫ್ಲೇಕ್ ಚಿತ್ರದ ಪ್ರತಿ ರೇಖೆಯ ಮೇಲೆ ಸಣ್ಣ ಸಣ್ಣ ತ್ರಿಕೋನಗಳನ್ನು ಬಿಡಿಸುತ್ತಾ ಹೋದರೆ ಅದರ ಅಂಚುಗಳು ಎಷ್ಟು ಸಂಕೀರ್ಣವಾಗುತ್ತವೆ ಎಂದರೆ ಅವುಗಳನ್ನು ಅಳೆಯೋದೇ ಅಸಾಧ್ಯವಾಗುತ್ತೆ. ನೋಡೋಕೆ ಸರಳವಾಗಿ ಕಾಣುವ ಮಂಜಿನ ಹರಳು ಸೂಕ್ಷ್ಮವಾಗಿ ಗಮನಿಸಿದರೆ ಸಂಕೀರ್ಣತೆಯ ಸುಳಿಯಾಗಿರುತ್ತೆ. ಇದರ ಅರ್ಥ ಇಷ್ಟೇ, ಜಗತ್ತಿನಲ್ಲಿ ಪರಿಪೂರ್ಣ ಸರಳತೆ ಅನ್ನೋದು ಒಂದು ಭ್ರಮೆ. ನಾವು ಯಾವುದನ್ನು ಸರಳ ಅಂತೀವೋ ಅದು ಕೇವಲ ನಮ್ಮ ಬುದ್ಧಿಗೆ ನಿಲುಕುವಷ್ಟು ಮಾತ್ರ. ನಾವು ಸೀಮಿತಗೊಳಿಸಿರೋ ಸತ್ಯ ಅಷ್ಟೇ. ಅದಕ್ಕೆ ನಾವು ಆಳ ಕೇಳಿದಷ್ಟು ಸರಳತೆ ಮಾಯವಾಗಿ ಸಂಕೀರ್ಣತೆ ಎದುರಾಗುತ್ತೆ. ಈ ಮಾತು ಕೇವಲ ಗಣಿತಕ್ಕಲ್ಲ, ನಮ್ಮ ಬದುಕಿಗೂ ಅನ್ವಯಿಸುತ್ತೆ. ನಾವು ಜನರ ನಡವಳಿಕೆಯನ್ನ ಅಥವಾ ಪ್ರಕೃತಿಯ ನಿಯಮಗಳನ್ನ ತುಂಬಾ ಸಿಂಪಲ್ ಅಂತ ತೀರ್ಮಾನಿಸ್ತೀವಿ, ಆದರೆ ಅದರ ಹಿಂದೆ ಅಸಂಖ್ಯಾತ ಪದರಗಳಿರುತ್ತವೆ. ಕೊನೆಯದಾಗಿ ಹೇಳಬೇಕೆಂದರೆ, ಜ್ಯಾಮಿತಿಯ ಈ ವಿರೋಧಾಭಾಸ ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತೆ. ನಮ್ಮ ಜ್ಞಾನ ಸೀಮಿತವಾಗಿದ್ದರೂ ನಾವು ಪ್ರಶ್ನಿಸುವ ಮತ್ತು ಚಿಂತಿಸುವ ಹಾದಿ ಅನಂತವಾದುದು. ಸರಳತೆ ಎಂಬುದು ಕೇವಲ ಮೇಲ್ಪದರ, ಸಂಕೀರ್ಣತೆಯೇ ಈ ಸೃಷ್ಟಿಯ ಅಡಿಪಾಯ. ಬನ್ನಿ, ಸೃಷ್ಟಿಯ ಈ ಸಂಕೀರ್ಣ ಸೌಂದರ್ಯವನ್ನು ಗೌರವಿಸೋಣ. ಅಜ್ಞಾನದ ಮಹಾಚೌಗು. ಗೆಳೆಯರೇ,

ಇವತ್ತಿನ ಪ್ರಸಾರದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೀವಿ. ಲೇಖಕರು ಈ ಲೇಖನವನ್ನು ಮುಗಿಸೋದು ಒಂದು ವಿಚಿತ್ರ ಪದದ ಮೂಲಕ, ಅದುವೇ ಆ ಎಂಬ ಮಹಾಚೌಗು ಅಥವಾ ದಿ ಗ್ರೇಟ್ ಬಾಗ್ ಆಫ್ ಅನ್. ನಮಗೆ ಜ್ಞಾನ ಹೆಚ್ಚಾದಂತೆಲ್ಲ ನಾವು ಬುದ್ಧಿವಂತರು, ತುಂಬಾ ಬುದ್ಧಿವಂತರು ಅಂತ ಬೀಗುತ್ತೇವೆ ಅಲ್ವಾ? ಆದರೆ ಲೇಖಕರು ಒಂದು ಸುಂದರ ರೂಪಕ ನೀಡ್ತಾರೆ. ಜ್ಞಾನ ಅನ್ನೋದು ಒಂದು ಉರಿಯೋ ದೀಪ ಅಂತ ಅನ್ಕೊಳ್ಳಿ. ಆ ದೀಪದ ಬೆಳಕು ಎಷ್ಟು ದೂರ ಹರಡುತ್ತೋ ಅದರ ಅಂಚಿನಲ್ಲಿ ಅಷ್ಟೇ ಅಗಾಧವಾದ ಕತ್ತಲೆ ನಮಗೆ ಕಾಣಿಸುತ್ತೆ. ಅಂದರೆ ನಮಗೆ ವಿಷಯಗಳು ತಿಳಿದಷ್ಟು ನಮಗೆ ತಿಳಿಯದ ವಿಷಯಗಳು ಇನ್ನೂ ಎಷ್ಟಿವೆ ಅನ್ನೋ ಸತ್ಯ ದರ್ಶನವಾಗುತ್ತೆ. ಲೇಖಕರು ವಿಜ್ಞಾನದ ಮಿತಿಯನ್ನು ಹೇಳೋಕೆ ಮೂರು ಆಕಾರದ ಪದಗಳನ್ನು ಬಳಸಿದ್ದಾರೆ. ಒಂದು ಅನಿರೀಕ್ಷಿತ. ವಿಜ್ಞಾನ ಎಲ್ಲವನ್ನೂ ಊಹಿಸುತ್ತೆ ಅಂದರೂ ಪ್ರಕೃತಿ ಹೊಸ ತಿರುವು ನೀಡುತ್ತಲೇ ಇರುತ್ತೆ. ಎರಡು ಅನೂಹ್ಯ. ಕ್ವಾಂಟಮ್ ಲೋಕದಂತೆ ವಿಷಯಗಳು ನಮ್ಮ ಊಹೆಗೂ ನಿಲುಕದವು. ಮೂರು ಅನಿಶ್ಚಿತ. ಇಲ್ಲಿ ಯಾವುದೂ ಅಂತಿಮವಲ್ಲ. ಪ್ರತಿ ಹೊಸ ಸಂಶೋಧನೆಯೂ ಹಳೆಯ ಸತ್ಯವನ್ನು ಅನಿಶ್ಚಿತಗೊಳಿಸುತ್ತೆ. ಇದನ್ನೇ ಲೇಖಕರು ಮಹಾಚೌಗು ಅಂತಾರೆ. ಯಾಕೆಂದರೆ ವಿಜ್ಞಾನಿಗಳು ಒಂದು ರಹಸ್ಯ ಬಿಡಿಸಿದರೆ ಅಲ್ಲಿ ಹತ್ತಾರು ಹೊಸ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ. ಈ ಜ್ಞಾನದ ದ್ವೀಪದ ಸುತ್ತಲೂ ಇರೋದು ಅಜ್ಞಾನದ ಸಾಗರ. ಇದು ನಮಗೆ ಅಹಂಕಾರದ ಬದಲು ವಿನಯವನ್ನು ಕಲಿಸಬೇಕು. ಲೇಖನದ ಕೊನೆಯಲ್ಲಿ ಒಂದು ಮಾರ್ಮಿಕ ಪ್ರಶ್ನೆ ಇದೆ. ವಿಶ್ವದ ಮೂಲವನ್ನೇ ನಾವು ಅರಿತುಕೊಂಡರೂ ಅದನ್ನು ಬಳಸಿಕೊಳ್ಳೋ ವಿವೇಕ ನಮ್ಮಲ್ಲಿ ಇಲ್ಲದಿದ್ದರೆ ಆ ಜ್ಞಾನದಿಂದ ಏನ್ ಲಾಭ ಅಂತ. ನಾವು ಯಾರು, ನಮ್ಮ ಅಸ್ತಿತ್ವದ ಉದ್ದೇಶವೇನು ಅನ್ನೋ ಈ ನಿರಂತರ ಹುಡುಕಾಟವೇ ಮನುಷ್ಯನ ನಿಜವಾದ ಚಿಂತಕನನ್ನಾಗಿ ಮಾಡೋದು. ತಿಳಿಯಬೇಕಾದದ್ದು ಇನ್ನೂ ಅನಂತವಾಗಿದೆ ಅನ್ನೋ ವಿನಮ್ರ ಸತ್ಯವನ್ನ ಅರಿತುಕೊಳ್ಳೋಣ. ಮುಕ್ತಾಯ. ಅಜ್ಞಾನದ ಸಾಗರದಲ್ಲಿ ಜ್ಞಾನದ ದೀಪ. ಈ ಅದ್ಭುತ ಲೇಖನದ ಅಂತ್ಯ ನಮಗೆ ಒದಗಿಸೋ ದರ್ಶನ ನಿಜಕ್ಕೂ ತುಂಬಾ ಗಂಭೀರವಾದದ್ದು. ನಾವೆಲ್ಲ ಏನನ್ಕೊಂಡಿದ್ದೀವಿ ಅಂದ್ರೆ ಜ್ಞಾನ ಮತ್ತು ವಿಜ್ಞಾನದ ಮೂಲಕ ನಾವು ಪ್ರಪಂಚದ ಎಲ್ಲಾ ರಹಸ್ಯಗಳನ್ನು ಭೇದಿಸಿಬಿಟ್ಟಿದ್ದೇವೆ ಅಂತ. ಆದರೆ ವಾಸ್ತವ ಹಾಗಿಲ್ಲ. ಲೇಖಕರು ಹೇಳೋ ಹಾಗೆ ನಾವು ಈಗಲೂ ಆ ಅಜ್ಞಾತ ಸಾಗರ ಅಥವಾ ಆ ಎಂಬ ಮಹಾಚೌಗುವಿನ ತೀರದಲ್ಲೇ ನಿಂತಿದ್ದೇವೆ. ಈ ಲೇಖನ ನಮಗೆ ಮೂರು ಮುಖ್ಯ ಪಾಠಗಳನ್ನು ಕಲಿಸುತ್ತೆ. ಮೊದಲನೆಯದು ತರ್ಕದ ಮಿತಿ. ವಿಜ್ಞಾನ ನಮಗೆ ಹಾದಿ ತೋರಿಸುತ್ತೆ ನಿಜ, ಆದರೆ ಪರಮಾಣು ಅಥವಾ ಕ್ವಾಂಟಮ್ ಲೋಕಕ್ಕೆ ಹೋದಾಗ ನಮ್ಮ ತರ್ಕಗಳೆಲ್ಲ ಅಸಂಬದ್ಧವಾಗಿ ಕಾಣುತ್ತವೆ. ಇದು ನಮ್ಮ ಬುದ್ಧಿಶಕ್ತಿಗೆ ಒಂದು ಮಿತಿ ಇದೆ ಅನ್ನೋದನ್ನು ನೆನಪಿಸುತ್ತೆ. ಎರಡನೆಯದು ಮಾದರಿಗಳ ಸೃಷ್ಟಿ. ನಾವು ಜಗತ್ತನ್ನು ಅದು ಹೇಗಿದೆಯೋ ಹಾಗೆ ನೋಡ್ತಾ ಇಲ್ಲ, ಬದಲಾಗಿ ನಮಗೆ ಅರ್ಥವಾಗೋ ರೀತಿ ಸಣ್ಣ ಸಣ್ಣ ಮಾದರಿಗಳನ್ನು ಸೃಷ್ಟಿಸಿಕೊಂಡು ಬದುಕ್ತಾ ಇದ್ದೀವಿ. ಈ ಮಾದರಿಗಳು ಎಷ್ಟೋ ಸಾರಿ ಸತ್ಯಕ್ಕಿಂತ ದೂರ ಇರಬಹುದು ಅನ್ನೋದು ಲೇಖಕರ ಮಾರ್ಮಿಕ ಎಚ್ಚರಿಕೆ. ಮೂರನೆಯದು ನಿರಂತರ ಕುತೂಹಲ. ವಿಜ್ಞಾನದ ಪ್ರತಿ ಹೊಸ ಆವಿಷ್ಕಾರ ಹಳೆಯ ಪ್ರಶ್ನೆಗಳಿಗೆ ಉತ್ತರಿಸೋ ಜೊತೆಗೆ ನೂರಾರು ಹೊಸ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ. ಈ ನಿರಂತರ ಅನಿರೀಕ್ಷಿತತೆ ಇದೆಯಲ್ಲ, ಅದೇ ಬದುಕಿನ ಅಸಲಿ ಸೌಂದರ್ಯ. ಒಟ್ಟಾರೆಯಾಗಿ ಹೇಳಬೇಕೆಂದರೆ ಈ ಲೇಖನ ನಮ್ಮನ್ನು ಕೇವಲ ಒಬ್ಬ ಚಿಂತಕನನ್ನಾಗಿ ಮಾಡೋದಿಲ್ಲ, ಬದಲಾಗಿ ಪ್ರಕೃತಿಯ ಈ ಅಗಾಧತೆಯ ಮುಂದೆ ನಾವು ಎಷ್ಟು ಅಲ್ಪ ಅನ್ನೋ ವಿನಯವನ್ನು ಕಲಿಸುತ್ತೆ. ನೆನಪಿಡಿ, ಜ್ಞಾನ ಅನ್ನೋದು ಯಾವುದೋ ಒಂದು ನಿಲ್ದಾಣವಲ್ಲ, ಅದು ಎಂದೂ ಮುಗಿಯದ ಒಂದು ಅನಂತ ಪಯಣ. ಮತ್ತೆ ಸಿಗೋಣ. ನಮಸ್ಕಾರ.

ಇದುವರೆಗೂ ಪ್ರತಿಭಾವಂತ ಬ್ರಿಟಿಷ್ ಇಂಜಿನಿಯರ್ ಎರಿಕ್ ಲೈಟ್ವೇಟ್ ಅವರ ಇನ್ವೆಂಟರ್ ಇನ್ ದಿ ಗಾರ್ಡನ್ ಆಫ್ ಈಡನ್ ಪುಸ್ತಕದ ಪರಿಚಯ ಕೇಳಿದಿರಿ. ಕನ್ನಡ ಅನುವಾದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು, ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು.

ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ವರ್ಷಗಳ ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವರಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ. ಆತ್ಮೀಯ ಕೇಳುಗರೆ, ಇನ್ನು ಮುಂದೆ ನಮ್ಮ ನಾಡಿ ಸಮುದಾಯ ರೇಡಿಯೋ ಕೇಂದ್ರ ಬೊಮ್ಮಸಂದ್ರ ಬೆಂಗಳೂರು ಮತ್ತು ಕಂಚಿ ಸಂಗೀತ ವಿದ್ಯಾಲಯ ಇವರ ಸಹಯೋಗದಲ್ಲಿ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋ ಪ್ರಸ್ತುತಪಡಿಸುವ ಸಂಗೀತ ಪಾಠ ಪ್ರಸಾರವಾಗಲಿದೆ.
1: ಈಗ ನಮ್ಮ ಸಂಗೀತ ಶಾಲೆ ದಾಸರ ಪದಗಳನ್ನ, ಕೀರ್ತನೆಗಳನ್ನ ಹೇಳಿಕೊಡಲಿದ್ದಾರೆ ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಮುರಳೀಧರ್ ಕಂಚಿ. ಇವರು ವೃತ್ತಿಯಲ್ಲಿ ವೈದ್ಯರಾಗಿದ್ದು ಬೆಂಗಳೂರಿನ ಬೊಮ್ಮಸಂದ್ರದಲ್ಲಿರುವ ನಾರಾಯಣ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಕ್ ಸೈನ್ಸ್ ನಲ್ಲಿ ಅನಸ್ತೇಷಿಯಾ ಹಾಗೂ ಕ್ರಿಟಿಕಲ್ ಕೇರ್ ವಿಭಾಗದಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಹಾಗೂ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ನಮಗಾಗಿ ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ.
2: ಶ್ರೀಕಾಂತ್ ಪದ್ಮನಾಭನ್, ಬನ್ನಿ ಕೂತ್ಕೊಳ್ಳಿ. ನಮಸ್ಕಾರ. ಲಾಸ್ಟ್ ಕ್ಲಾಸಲ್ಲಿ ಅರವಿಂದಾಲಯೇ ತಾಯೇ ಎಂಬ ಕೀರ್ತನವನ್ನು ಪಾಠ ಮಾಡಿದ್ದೀವಿ. ಇದು ದಾಸರ ಸಾಹಿತ್ಯ, ಪುರಂದರದಾಸರವರು ರಚಿಸಿದ್ದಾರೆ. ಕೇದಾರಗೌಳರಾಗ ಮಿಶ್ರ ಚಾಪುತಾಳ. ಈಗ ನಾವು ಪಲ್ಲವಿ ಮೊದಲನೇ ಚರಣ, ಎರಡನೇ ಚರಣ ಎರಡು ಕಲಿಸಿದ್ದೀವಿ. ಮೂರನೇ ಚರಣ ನೋಡಬೇಕು. ಅದು ಮೂರನೇ ಚರಣ ನೋಡಿಬಿಟ್ಟು ಮೊದಲಿಂದ ಹಾಡೋಣ. ಸರಿ, ಆಮೇಲೆ ಟೈಮ್ ಸಿಕ್ಕಿದ್ರೆ ಸ್ವಲ್ಪ ಆಲಾಪನೆ ಸ್ವರಕಲ್ಪನೆ ನೋಡೋಣ. ಮೂರನೇ ಚರಣದಲ್ಲಿ ಹರಿನಿನ್ನ ಉರದಲ್ಲಿ ಧರಿಸಿದನೆಂಬಂಥ ಗರ್ವದ ಮರಿಯದಿರೆ ನಿರತ ನಿನ್ನೆಯ ಮುದ್ದು ಪುರಂದರ ವಿಠಲನ ಶರಣ ಕಮಲವ ತೋರಿಸೆ ಏನು ಅದು ಬರುತ್ತೆ, ಈ ಸಾಹಿತ್ಯ ಬರುತ್ತೆ. ಆದಮೇಲೆ ಚಿತ್ರಸ್ವರ ಇದೆ.

ಇದು ಮುನ್ನೆಚ್ಚರಣೆ ಆಯಿತು, ಚಿತ್ತಸ್ವರೆ ಬರುತ್ತೆ ಆಮೇಲೆ. ಮೊದಲಿಂದ ಹಾಡೋಣ, ಫಸ್ಟ್ ಒಂದೊಂದು ಸಂಗತಿ ಎರಡು ಎರಡೂ ಸತಿ ಹಾಡಬೇಕು. ತಾಳ ಹಾಕಿ ಹಾಡಿ, ಎಲ್ಲಾದರೂ ಡೌಟ್ ಇದ್ದರೆ ಕೇಳಬೇಕು.

0: ಪ್ರಯತ್ನ ಮುಗಿತು. ನಮ್ಮ ಮನೆಯಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಇದು ಸೊಂಪಾದ ರಾಗ, ಪ್ರಾಕ್ಟೀಸ್ ಮಾಡಿ ಕಚೇರಿನಲ್ಲಿ ಹಾಡ್ಬೋದು.
1: ನಮಸ್ಕಾರಗಳು.
2: ಇಷ್ಟು ಹೊತ್ತು ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ಕೇಳಿದ್ರಿ. ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಮುರಳೀಧರ್ ಕಂಚಿಯವರು ನಮಗಾಗಿ ದಾಸರ ಪದಗಳನ್ನ, ಕೀರ್ತನೆಗಳನ್ನ ಹೇಳ್ಕೊಟ್ರು. ಧನ್ಯವಾದಗಳು.
3: ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮ ನಾಡಿ ಸಮುದಾಯ ರೇಡಿಯೋ ಕೇಂದ್ರ ಬೊಮ್ಮಸಂದ್ರ ಹಾಗೂ ಕಂಚಿ ಸಂಗೀತ ವಿದ್ಯಾಲಯ ಇವರ ಸಹಯೋಗದಲ್ಲಿ ಜ್ಞಾನಧ್ವನಿ ಸಮುದಾಯ ರೇಡಿಯೋ ಪ್ರಸ್ತುತಪಡಿಸಿದ ಸಂಗೀತ ಪಾಠ ಕೇಳಿದಿರಿ.
4: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜೆಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಇದೀಗ ಜಾಣ ಸುದ್ದಿ ಪ್ರಸಾರವಾಗಲಿದೆ.
1: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.

ಜಾಣ. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ ಜಾಣ ಕಥೆ, ಮೋಸ ಹೋದ ಮೇಷ್ಟ್ರು. ಕ್ಲಾಸ್ನಲ್ಲಿ ಮೇಷ್ಟ್ರನ್ನ ಕೀಟ್ಲೆ ಮಾಡದೆ ಇರೋ ವಿದ್ಯಾರ್ಥಿಗಳು ಇದ್ದಾರ್ಯಾ? ಮೇಷ್ಟ್ರಿಗೆ ಎಷ್ಟು ಜನ ಅಡ್ಡ ಹೆಸರಿಟ್ಟಿಲ್ಲ. ಮೇಷ್ಟ್ರ ಕನ್ನಡಕ, ನೋಟ್ ಪುಸ್ತಕ, ಕೋಲನ್ನ ಬಚ್ಚಿಟ್ಟು ಆಟ ಆಡಿಸಿದ ಮಕ್ಕಳು ಇದ್ದಾರೆ. ಮೇಷ್ಟ್ರನ್ನ ಹೀಗೆ ಕೀಟ್ಲೆ ಮಾಡೋದೇನೋ ಓಕೆ, ಆದ್ರೆ ಮೋಸ ಮಾಡೋ ವಿದ್ಯಾರ್ಥಿಗಳು ಇರಬಹುದಾ? ಇದೋ ಅಂಥದ್ದೊಂದು ಕಥೆ ಇದೆ, ಕೇಳಿ. ಮೇಷ್ಟ್ರಿಗೆ ಇದ್ದ ಹವ್ಯಾಸವನ್ನೇ ಬಂಡವಾಳವಾಗಿ ಇಟ್ಕೊಂಡು ವರ್ಷಾನುಗಟ್ಟಲೆ ಅವರನ್ನ ನಂಬಿಸಿ ಮೋಸ ಮಾಡಿದ್ರಂತೆ ಇಬ್ರು ವಿದ್ಯಾರ್ಥಿಗಳು. ಆ ಕಥೆ ಇಲ್ಲಿದೆ. ಈ ಕಥೆ ನಡೆದಿದ್ದು 18ನೇ ಶತಮಾನದಲ್ಲಿ, ಸರಿಯಾಗಿ 300 ವರ್ಷಗಳ ಹಿಂದೆ. 1725ನೇ ಇಸವಿಯಿಂದ 1727ನೇ ಇಸವಿಯೊಳಗೆ ಹೀಗೆ ಒಂದು ಮೋಸದ ಕತೆ ನಡೀತು. ಹೀಗೆ ಮೋಸ ಹೋದವನು ವಾಸ್ತವದಲ್ಲಿ ಮೇಷ್ಟ್ರಲ್ಲ, ಒಬ್ಬ ವೈದ್ಯ. ವಿಶ್ವವಿದ್ಯಾನಿಲಯದಲ್ಲಿ ಈತ ವೈದ್ಯಕೀಯವನ್ನ ಕಲಿಸ್ತಾ ಇದ್ದಂತ ಪ್ರೊಫೆಸರ್. ಆದ್ರೆ ಅವನಿಗೊಂದು ಅಭ್ಯಾಸ ಇತ್ತು, ಕಲ್ಲುಗಳನ್ನ ಸಂಗ್ರಹಿಸುವ ಹವ್ಯಾಸ. ಅದುವೇ ಅವನ ಚರಿತ್ರೆಗೆ ಮಸಿ ಬಳಿತು ಅಂದ್ರೆ ಆಶ್ಚರ್ಯ ಏನಲ್ಲ. ನಮ್ಮ ಕಥೆಯ ಹೀರೋ ಡಾಕ್ಟರ್ ಯೋಹಾನ್ ಬಾರ್ತೊಲೋಮಿಯೋ ಅಡಾಮ್ ಬೆರಿಂಜರ್ ಅನ್ನುವ ಉದ್ದ ಹೆಸರಿನ ವೈದ್ಯ. ಚುಟುಕಾಗಿ ಇವನನ್ನ ಬೆರಿಂಜರ್ ಅಂತ ಕರೆಯೋಣ. 18ನೇ ಶತಮಾನದಲ್ಲಿ ಬಹಳ ಜನಪ್ರಿಯನಾಗಿದ್ದ ವಿದ್ವಾಂಸ. ಅಂದಿನ ಕಾಲದಲ್ಲಿ ವೈದ್ಯಕೀಯವನ್ನ ಓದಿ ಚಿಕಿತ್ಸೆ ಕೊಡ್ತಿದ್ದ ಡಾಕ್ಟರ್ಗಳಿಗೆ ಅವಾಗ ಬಹಳ ಮರ್ಯಾದೆ ಇತ್ತು. ಅವರೆಲ್ಲರನ್ನೂ ವಿದ್ವಾಂಸರು ಅಂತ ಜನ ಬಹಳ ಗೌರವಿಸ್ತಾ ಇದ್ರು. ವೈದ್ಯ ಅನ್ನುವ ಪದವಿಯಿಂದ ಅಷ್ಟೇ ಬೆರಿಂಜರ್ ಜನಪ್ರಿಯ ಆಗಿರಲಿಲ್ಲ. ಇನ್ನೂ ಅವನಿಗೆ ಹಲವಾರು ಹೆಗ್ಗಳಿಕೆಗಳು ಇದ್ದುವು. ಅವನೊಬ್ಬ ತತ್ವಶಾಸ್ತ್ರಜ್ಞನೂ ಆಗಿದ್ದ. ಅವನ ತವರೂರಾದ ಜರ್ಮನಿಯ ವುರ್ಸ್ಬರ್ಗ್ನಲ್ಲಿ ವೈದ್ಯಕೀಯ ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸರ್ ಆಗಿದ್ದ. ಇಷ್ಟೆಲ್ಲ ಒಳ್ಳೆಯ ಹುದ್ದೆಯಲ್ಲಿದ್ದ ಅವನಿಗೆ ಒಂದು ಚಟ ಇತ್ತು, ಕಲ್ಲುಗಳನ್ನ ಸಂಗ್ರಹಿಸುವ ಚಟ. ನದಿ ತೀರದಿಂದಲೋ ಸಮುದ್ರದ ತೀರದಿಂದಲೋ ದುಂಡಗಿನ ವಿವಿಧ ಗಾತ್ರದ ಬಣ್ಣದ ಕಲ್ಲುಗಳನ್ನ ನಾವು ಹೆಕ್ತಿರ್ತೀವಲ್ವಾ, ಹಾಗೇನೆ ಬೆರಿಂಜರ್ ಕೂಡ ಬೇರೆ ಬೇರೆ ಕಡೆಗಳಿಂದ ಕಲ್ಲುಗಳನ್ನ ತಂದು ಸಂಗ್ರಹಿಸಿ ಕೂಡಿಡಲಿಕ್ಕೆ ಶುರು ಮಾಡಿದ್ದ. ಯುರೋಪಿನ ಎಲ್ಲಾ ಸುಪ್ರಸಿದ್ಧ ಬೀಚ್ಗಳಿಂದಲೂ ಕಲ್ಲುಗಳನ್ನ ತಂದಿದ್ದೇನೆ ಅಂತನ್ಬಿಟ್ಟು ಅವನಿಗೆ ಜಂಪ ಇತ್ತು. ಈ ಕಲ್ಲುಗಳನ್ನ ಶೇಖರಿಸಿ ಕಾಪಾಡೋದಕ್ಕೆ ಅಂತನ್ಬಿಟ್ಟು ಒಂದು ಸಂಗ್ರಹಾಲಯವನ್ನು ಕಟ್ಟಿದ್ದ. ಅದರಲ್ಲಿನ ಕಪಾಟುಗಳಲ್ಲಿ ಕಲ್ಲುಗಳಿಗೆ ಎಲ್ಲಿಂದ ತಂದಿದ್ದು ಅಂತನ್ಬಿಟ್ಟು ಗುರುತಿನ ಚೀಟಿಯನ್ನು ಹಚ್ಚಿ ಇಡ್ತಾ ಇದ್ದ. 1725ನೇ ಇಸವಿ ಮೇ 31ನೇ ತಾರೀಕು ಬೆರಿಂಜರ್ನ ಮೂವರು ಸಹಾಯಕರು ಕೆಲವು ವಿಶಿಷ್ಟ ಶಿಲೆಗಳನ್ನ ತಂದಿದ್ರು. ತನ್ನ ಶಿಲೆಗಳ ಸಂಗ್ರಹ ವಿಶಿಷ್ಟ ಆಗಿರಬೇಕು ಅನ್ನೋ ಆಸೆಯಿಂದ ಕಲ್ಲುಗಳನ್ನ ಹೆಕ್ಕಿ ತರಲಿ ಅಂತನ್ಬಿಟ್ಟು 3 ಸಹಾಯಕರನ್ನ ಇವನು ನೇಮಿಸಿಕೊಂಡಿದ್ದ.

மூவரும் ஹதிஹரியதோ குடுகுரு. கிறிஸ்டியன் ஜாங்கர், நிக்கோலாஸ் ஹென் மத்தே வெலிங்டின் ஹென் ಅನ್ನುವ ಇವರು. ಇವರಲ್ಲಿ ನಿಕೋಲಾಸ್ ಹೆನ್ ಮತ್ತೆ ವೆಲಿಂಟಿನ್ ಹೆನ್ ಅಣ್ಣ ತಮ್ಮಂದ್ರು. ಇವ್ರ ಕೆಲಸ ಬೆರಿಂಜರ್ ಎಲ್ಲಿ ಹೇಳ್ತಾನೋ ಆ ಬೆಟ್ಟ ಗುಡ್ಡಗಳಿಗೆ ಹೋಗಿ ನೆಲ ಆಗದು, ಅಲ್ಲಿರುವಂತ ಕಲ್ಲುಗಳು ಅಥವಾ ಶಿಲೆಗಳನ್ನ ಹೆಕ್ಕೊಂಡು ವಿಶೇಷವಾಗಿ ಕಂಡಿದ್ದನ್ನ ಹೊತ್ಕೊಂಡ್ಬರೋದು. ಆ ದಿನ ಇವರು ತಂದ ಶಿಲೆಗಳು ಬೆರಿಂಜರ್ನ ಬದುಕನ್ನೇ ಬದಲಿಸ್ಬಿಟ್ವು. ಜಾಂಗರ್ ಮತ್ತು ಹೆನ್ ಸಹೋದರರು ಅವತ್ತು ಒಂದು ಶಿಲೆಯನ್ನ ತಂದಿದ್ರು. ಅದರಲ್ಲಿ ಒಂದರಲ್ಲಿ ಸೂರ್ಯ ಹಾಗೂ ಅವನಿಂದ ಕಿರಣಗಳು ಹೊಮ್ಮುತ್ತಾ ಇರುವಂತಹ ಚಿತ್ರ ಒಂದಿತ್ತು. ಮಕ್ಕಳು ನಾವು ಬರಿತೀವಲ್ಲ ಸೂರ್ಯನ ಚಿತ್ರ, ಆ ಥರದ್ದು. ಇನ್ನೊಂದರಲ್ಲಿ ಯಾವುದೋ ಹುಳುವಿನ ರಚನೆಗಳಿದ್ವು. ಬೆರಿಂಜರ್ ಅದುವರೆಗೆ ಇಂತಹ ಯಾವುದನ್ನು ನೋಡೇ ಇರಲಿಲ್ಲ. ಸಹಜವಾದ ಅಥವಾ ಕೃತಕ ಕೆತ್ತನೆ ಇರುವಂತಹ ಇಂತಹ ಕಲ್ಲುಗಳನ್ನ ಅವನು ಹೆಕ್ಕಿರಲೇ ಇಲ್ಲ. ಇದು ಸಿಕ್ಕ ಕೂಡಲೇ ಬೆರಿಂಜರ್ ಒಂದು ತೀರ್ಮಾನ ಮಾಡ್ದ, ಇಂತಹ ವಿಶೇಷ ಶಿಲೆಗಳನ್ನ ಸಂಗ್ರಹಿಸಲೇಬೇಕು ಅಂತನ್ಬಿಟ್ಟು ಅವನಿಗೆ ಅನ್ನಿಸ್ತು. ಬೆರಿಂಜರ್ ಹೀಗೆ ತೀರ್ಮಾನಿಸಿ ತನ್ನ ಸಹಾಯಕರಿಗೆ ಹೇಳಿದ್ದೇ ತಡ. ಹೊಸ ಶಿಲೆಗಳ ಪ್ರವಾಹವೇ ಅವನ ಹತ್ರ ಹರಿದು ಬಂತು. ಎಲ್ಲಾ ವಿಶೇಷವಾದಂತಹ ಕೆತ್ತನೆ ಇದ್ದಂತಹ ಶಿಲೆಗಳು, ಹಕ್ಕಿಗಳ ರೆಕ್ಕೆ ಇದ್ದುವು, ದುಂಬಿ ಚಿಟ್ಟೆಗಳ ಮುದ್ರೆ ಇದ್ದಂಥವು, ಹೀಗೆ ಹತ್ತು ಹಲವು ಬೇರೆ ಬೇರೆ ರೀತಿಯ ಚಿತ್ರಗಳ ಕೆತ್ತನೆ ಇದ್ದಂತಹ ಕಲ್ಲುಗಳನ್ನ ಜಾಂಗರ್ ಎತ್ಕೊಂಡು ಬಂದು ಬೆರಿಂಜರ್ಗೆ ಕೊಡ್ತಾ ಇದ್ದ. ಮೊದಲಿಗೆ ಬೆರಿಂಜರ್ಗೆ ಇದ್ರ ಬಗ್ಗೆ ಸ್ವಲ್ಪ ಸಂದೇಹ ಇತ್ತು. ಆಮೇಲೆ ಇಂಥದ್ದೇ ಇನ್ನೂ ಕೆಲವು ಕಲ್ಲುಗಳನ್ನ ಇವನು ಹೇಳಿದ ಜಾಗದಿಂದಲೇ ಅವರು ಹೊತ್ತುಕೊಂಡು ಬಂದಾಗ ಅವನಿಗೆ ಆ ಸಂದೇಹ ಕಡಿಮೆ ಆಯಿತು, ಖುಷಿಯೂ ಆಯಿತು. ಸ್ವಲ್ಪ ಖರ್ಚು ಹೆಚ್ಚಾದ್ರೂ ಕೂಡ ಇಂಥ ಕಲ್ಲುಗಳನ್ನ ತನ್ನ ಸಂಗ್ರಹದಲ್ಲಿ ಕೂಡಿಡೋದಕ್ಕೆ ಶುರು ಮಾಡ್ದ. ಒಂದೆರಡು ವರ್ಷ ಅಷ್ಟೇ ಅವನ ಕೋಣೆ ಕಪಾಟು ಎಲ್ಲ ಇಂತಹ ಕೆತ್ತನೆ ಕಲ್ಲುಗಳಿಂದ ತುಂಬ ಹೋಗಿತ್ತು. ಬೈಬಲ್ನಲ್ಲಿ ಬರುತ್ತಲ್ಲ, ನೋವಾ ಅನ್ನೋನು ಹಡಗಿನಲ್ಲಿ ಎಲ್ಲ ಪ್ರಾಣಿ ಪಕ್ಷಿ ಜೀವಗಳನ್ನೆಲ್ಲ ಹಾಕೊಂಡು ಪ್ರವಾಹದಿಂದ ತಪ್ಪಿಸ್ಕೊಂಡು ಅವನ್ನೆಲ್ಲ ಕಾಪಾಡ್ದ ಅಂತನ್ಬಿಟ್ಟು. ಅದುವರೆಗೂ ಬೆರಿಂಜರ ಈ ಒಂದು ಪುರಾಣವನ್ನ ನಂಬ್ತಾ ಇದ್ದ. ಆದ್ರೆ ಈ ಶಿಲೆಗಳನ್ನ ಕಾಣ್ತಾ ಇದ್ದಾಗೆ ಅವನ ನಂಬಿಕೆನೂ ಬದಲಾಗೋಯ್ತು. ತಾನೇನೋ ವಿಶೇಷವನ್ನ ಕಂಡಿದ್ದೇನೆ ಅಂತನೋ ಉತ್ಸಾಹದಲ್ಲಿ ಒಂದು ಪುಸ್ತಕ ಕೂಡ ಬರೆದ. ಲಿಥೋಗ್ರಾಫಿಯಾ ಅನ್ನುವ ಈ ಪುಸ್ತಕದಲ್ಲಿ ತಾನು ಸಂಗ್ರಹಿಸಿರುವಂತಹ ಕಲ್ಲುಗಳು ಆಮೇಲೆ ಅವುಗಳನ್ನ ಚಿತ್ರಗಳ ವಿವರಗಳನ್ನ ದಾಖಲಿಸ್ತ. ಆದ್ರೆ ಅಷ್ಟರಲ್ಲಾಗ್ಲೇ ಈ ಕಲ್ಲನ್ನ ಯಾರೋ ಬೇಕು ಅಂತ ಕೆತ್ತಿದ್ದಾರೆ, ಇವು ನಿಸರ್ಗದಲ್ಲಿ ಸಹಜವಾಗಿ ಸಿಕ್ಕಂತವಲ್ಲ, ಬೆರಿಂಜರ್ ಮೋಸ ಮಾಡ್ತಿದ್ದಾನೆ ಅನ್ನೋ ಗುಲ್ಲು ಜರ್ಮನಿಯಲ್ಲಿ ಹಬ್ಬಿತ್ತು. ಆರಂಭದಲ್ಲಿ ಈ ಕಲ್ಲುಗಳು ಬೆರಿಂಜರ್ನ ಶಿಷ್ಯರು ಕೀಟ್ಲೆ ಮಾಡೋದಕ್ಕೋಸ್ಕರವಾಗಿ ಕೆತ್ತಿರುವಂತದ್ದು ಅಂತ ಎಲ್ಲರೂ ಹೇಳಿದ್ರು. ಬೆರಿಂಜರ್ ಒಪ್ಪಲೇ ಇಲ್ಲ. ಆಮೇಲೆ ಇವಕ್ಕೆ ಬೆರಿಂಜರ್ನ ಸುಳ್ಳು ಕಲ್ಲುಗಳು ಅಥವಾ ಬೆರಿಂಜರ್ನ ಮೋಸದ ಕಲ್ಲುಗಳು ಅಂತೆ ಎಲ್ಲರೂ ಹೆಸರಿಟ್ರು. ಇದು ನೋಡಿದ್ಮೇಲೆ ಉರ್ಬೆಳ ಪಟ್ಟಣದ ಜನ ಏನ್ ಮಾಡಿದ್ರು, ಒಂದು ವಿಚಾರಣೆ ಮಾಡೋದಕ್ಕೆ ಮುಂದಾದ್ರು. ಎಲ್ರೂ ಇದು ಅವನ ಶಿಷ್ಯರೇ ಮಾಡಿದ್ದು ಅಂತ ಹೇಳಿದ್ರು. ಆದ್ರೆ ವಿಚಾರಣೆಯಲ್ಲಿ ಇದು ಕೀಟ್ಲೆ ಅಲ್ಲ, ಒಂದು ಸಂಚು ಅಂತನ್ನೋದು ಗೊತ್ತಾಯ್ತು. ಬೆರಿಂಜರ್ಗೆ ಕಟ್ಟಾ ವಿರೋಧಿಯಾಗಿದ್ದ ಅದೇ ವಿಶ್ವವಿದ್ಯಾನಿಲಯದಲ್ಲಿ ಭೂಗೋಳದ ಪ್ರೊಫೆಸರ್ ಆಗಿದ್ದ ಇಗ್ನೋಸ್ ರಾಡ್ರಿಕ್ ಮತ್ತೆ ಅಲ್ಲೇ ಗ್ರಂಥಾಲಯದ ಅಧಿಕಾರಿ ಆಗಿದ್ದ ಎಕಾರ್ಟ್ ಈ ಒಂದು ಸಂಚು ಮಾಡಿದ್ರಂತೆ. ಬೆರಿಂಜರ್ನ ಜನಪ್ರಿಯತೆಯಿಂದ ಅವರಿಗೆ ಹೊಟ್ಟೆವರಿಯಾಗಿತ್ತು, ಅವನ ಅಹಂಕಾರವನ್ನ ಮುರಿಬೇಕು ಅಂತ ಅವರು ಯೋಚಿಸಿದ್ರು. ಹೀಗಾಗಿ ಅವರೇನ್ ಮಾಡಿದ್ರು, ಬೆರಿಂಜರ್ ಸಹಾಯಕರಲ್ಲಿ ಇದ್ದಂತ ಜಾಂಗ್ಲರ್ನ ತಮ್ಮ ಕಡೆ ಸೆಳ್ಕೊಂಡು ಅವನಿಗೆ ಹಣ ಕೊಟ್ಟು ಈ ರೀತಿಯ ಶಿಲೆಗಳನ್ನ ಬೆರಿಂಜರ್ನಿಗೆ ಕೊಡು ಅಂತ ಹೇಳಿದ್ರು. ಬೆರಿಂಜರ್ ಹೇಳಿದ ಜಾಗದಲ್ಲಿಯೇ ಇವು ಸಿಕ್ಕುವು ಅಂತನ್ಬಿಟ್ಟು ಜಾಂಗ್ಲರ್ ಹೇಳಿದ್ದ. ಕೆಲವೊಂದ್ಸರ್ತಿ ಬೆರಿಂಜರ್ ಇಂಥ ಕಡೆ ಹೋಗುವಂತ ಕಡೆಯಲ್ಲಿ ಮುಂಚೆನೆ ಅವರು ಹೋಗಿ ಅಲ್ಲಿ ಈ ಶಿಲೆಗಳನ್ನ ಹೋಗದಿಡ್ತಿದ್ರಂತೆ, ಆಮೇಲೆ ಜಾಂಗ್ಲರ್ ಹೋಗಿ ಅದನ್ನ ಹೆಕ್ಕಿ ತಗೊಂಡ್ ಬರ್ತಾ ಇದ್ದಂತೆ. ಹೀಗೆ ಬೆರಿಂಜರ್ಗೆ ಗೊತ್ತೇ ಆಗ್ಲಿಲ್ಲ. ರಾಡ್ರಿಕ್ ಸ್ವತಃ ಈ ಶಿಲೆಗಳಲ್ಲಿ ಇರುವಂತಹ ಚಿತ್ರಗಳನ್ನ ಕೆತ್ತಿಕೊಡ್ತಿದ್ದ. ಆದ್ರೆ ಇವು ಮೋಸದ ಕೆತ್ತನೆಗಳು ಅಂತ ಗೊತ್ತಾಗ್ತ ಬೆರಿಂಜರ್ ಅವು ಸಾವಿರಾರು ವರ್ಷಗಳ ಹಿಂದೆ ಭೂಮಿಯೊಳಗೆ ಹೂತಿ ಹೋಗಿದ್ದು ಅಂತ ನಂಬಿಕೊಂಡಿದ್ದ. ಅದೇ ನಂಬಿಕೆಯಲ್ಲೇ ಪುಸ್ತಕನ ಬರ್ತಿದ್ದ. ಆಮೇಲೆ ಹುಚ್ಚು ಮತ್ತೆ ಹಠ ಬಹಳ ಬೇಗ ವಾಸಿ ಆಗೋದಿಲ್ವಲ್ಲ, ಹಾಗೇನೆ ಬೆರಿಂಜರ್ನ ಕಲ್ಲುಗಳ ಹುಡುಕಾಟವೂ ಆಗ್ಲಿಲ್ಲ. ವಿಚಾರಣೆಯಲ್ಲಿ ರಾಡ್ರಿಕ್ ಎಕಾರ್ಟ್ ಮತ್ತೆ ಜಾಂಗ್ಲರನ್ನ ದೋಷಿಗಳು ಅಂತ ಗುರುತಿಸ್ಬಿಟ್ಟು ಅವರನ್ನ ವಿಶ್ವವಿದ್ಯಾನಿಲಯದ ಹುದ್ದೆಗಳಿಂದ ತೆಗೆದುಹಾಕಿದ್ರು. ಪಾಪ ಎಕಾರ್ಟ್ ಸ್ವತಃ ಮಾಡಿದ್ದ ಸಂಶೋಧನೆಗಳನ್ನು ಕೂಡ ಈ ಕಾರಣದಿಂದ ಪ್ರಕಟಿಸೋದಕ್ಕೆ ಆಗಲೇ ಇಲ್ಲ, ಅವು ಹಾಗೆ ಉಳಿದುವುದು. ಆದರೆ ಬೆರಿಂಜರ್ ತನ್ನ ಹುದ್ದೆಯಲ್ಲೇ ಮುಂದುವರೆದ. ಮುಂದಿನ ಇನ್ನೂ 14 ವರ್ಷಗಳ ಕಾಲ ಅಧ್ಯಯನ ಮಾಡಿ

0: ಇನ್ನೂ ಬೇರೆ ಬೇರೆ ಪುಸ್ತಕಗಳನ್ನು ಬರೆದ. ಎಲ್ಲ ಸರಿ, ಆದರೆ ಈಗ ಈ ಜರ್ಮನಿಯ ಸಂಗ್ರಹಾಲಯದಲ್ಲಿರುವ ಈ ಸುಣ್ಣದ ಕಲ್ಲುಗಳನ್ನು ಬೆರಿಂಜರ್ನ ಸುಳ್ಳು ಕಲ್ಲುಗಳು ಅಂತಾನೆ ಕರೀತಾರೆ. ಪಾಪ, ಸುಳ್ಳು ಸುಳ್ಳೆ ಈ ಅಪವಾದಕ್ಕೆ ಬೆರಿಂಜರ್ ಗುರಿಯಾಗಿದ್ದ. ಮೇಷ್ಟ್ರು ಹೀಗೆ ಮೋಸ ಹೋಗಿದ್ರು. ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣ ಧ್ವನಿ ಶ್ರೀ ಕೊಳ್ಳೇಗಾಲ ಶರ್ಮಾ. ಜಾಣ ಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ನಿಮ್ಮ ಮಿತ್ರರೊಂದಿಗೂ ಹಂಚಿಕೊಳ್ಳಬಹುದು. ಜಾಣ ಸುದ್ದಿಯನ್ನು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ಗಳಲ್ಲಿ ಕೂಡ ಕೇಳಬಹುದು. ಜಾಣ ಸುದ್ದಿಯ ಬಗ್ಗೆ ಸಲಹೆ, ಸಂದೇಹ, ಪ್ರಶ್ನೆಗಳಿದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.
1: ಇದುವರೆಗೂ ಜಾಣ ಸುದ್ದಿ ಕೇಳಿದಿರಿ. ಪ್ರಿಯ ಕೇಳುಗರೇ, ಇಲ್ಲಿಗೆ ನಮ್ಮ ನಿಲಯದ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರ ಸಂಜೆ 5 ಗಂಟೆಗೆ. ಜ್ಞಾನಧ್ವನಿ ಸಮುದಾಯ ರೇಡಿಯೋದ ಕಾರ್ಯಕ್ರಮಗಳನ್ನು ಆಪ್ ಮೂಲಕವೂ ಸಹ ಕೇಳಬಹುದು. ನಮಸ್ಕಾರ, ಶುಭ ದಿನ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಂ, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP-9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಂ, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕಥೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಹೆಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೆ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕಥೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಹೆಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಂ, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜೆಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

0: ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ಮಾಡಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರೂಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೆ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ವರ್ಷಗಳ ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಮಸ್ಕಾರ, ಇದು ಜ್ಞಾನಧ್ವನಿ ತರಂಗಾಂತರ 90.8 FM ಗೋಪಾಲಸ್ವಾಮಿ ಶಿಶು ವಿಹಾರ ಹಾಗೂ ಮಹಾರಾಜ ಎಜುಕೇಶನ್ ಟ್ರಸ್ಟ್ ಸಮರ್ಪಣೆ. ಶಿಕ್ಷಣ, ವಿಜ್ಞಾನ, ಆರೋಗ್ಯ, ಸಂಗೀತಗಳ ಮೇಳ. ಈಗ ವಂದೇ ಮಾತರಂ.

90.8 FM ಸಮುದಾಯ ಬಾನುಲಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ರಮ್ಯಾ. ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಸಂಜೆ 5:05 ಭಾವಗೀತೆಗಳು, 5:15 ಭರ್ತೃಹರಿಯ ನೀತಿ ಶತಕ, 5:25 ಚಿಂತನೆ ಪ್ರಾರ್ಥನೆ, 5:30 ಜಾನಪದ ಗೀತೆಗಳು, 5:45 ಚಿಣ್ಣರ ಚಿಲಿಪಿಲಿ ಸರಣಿ ಕಾರ್ಯಕ್ರಮ, 6:20 ವಾತ್ಸಲ್ಯ ಪಥ ಆಪ್ತ ಸಮಾಲೋಚನೆಯ ಸರಣಿ ಕಾರ್ಯಕ್ರಮ ಹಾಗೂ 6:50 ಜಾಣಸುದ್ದಿ ಪ್ರಸಾರವಾಗಲಿದೆ.

0: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜೆಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
1: ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ನಮ್ಮನ್ನು ಯಾರು ತಡೆಯುವಂತಿಲ್ಲ.
1: ನಾನು ತಡೆಯುತ್ತೇನೆ.
0: ನಿಮ್ಗೆ ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
1: ಶಾಲೆಯಲ್ಲಿ ಮೇಷ್ಟ್ರು ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
0: ಹೌದಾ ಬೆಟ್ಟಿಂಗ? ನಮ್ಗೆ ಚಾಲೆಂಜ್ ಜಾಗ ಖಂಡಿತ ಸಿಗೋದಿಲ್ಲ.
2: ಡೆಂಗ್ಯೂವನ್ನು ತಡೆಗಟ್ಟಲು ಕೂಲರ್ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯಕ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
1: ಡೆಂಗ್ಯೂನಿಂದ ಹೋರಾಟ, ಡೆಂಗ್ಯೂನಿಂದ ಸಂರಕ್ಷಣೆ.
3: ಈಗ ಕೇಳಿ ಭಾವಗೀತೆಗಳು.

0: ಇದುವರೆಗೂ ಭಾವಗೀತೆಗಳನ್ನು ಕೇಳಿದಿರಿ.
1: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು, ಆನಂದ ಅವರು ಸಮರ್ಥವಾಗಿ

0: ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಏನ್ ಗೆಳೆಯ ಸಮಾಚಾರ?
2: ಏನಿಲ್ಲ, ನನ್ ಮಗಳು ಶಮಿತಾ ಈ ವರ್ಷ SSLC ಪರೀಕ್ಷೆ ಬರೆದಿದ್ದಾಳೆ, ಯಾವ ಕಾಲೇಜಿಗೆ ಸೇರಿಸ್ಲಿ ಅನ್ನೋದೇ ಚಿಂತೆ ಆಗ್ಬಿಟ್ಟಿದೆ.
1: ಚಿಂತೆ ಯಾಕೆ? ಮಹಾರಾಜ ಎಜುಕೇಷನ್ ಟ್ರಸ್ಟ್ ನ ಗೋಪಾಲಸ್ವಾಮಿ PU ಕಾಲೇಜ್ನಲ್ಲಿ ರೆಗ್ಯುಲರ್ ಹಾಗೂ ಸಂಕಲ್ಪ ಇಂಟಿಗ್ರೇಟೆಡ್ ಕೋರ್ಸ್ ಗಳ ಅಡ್ಮಿಷನ್ ಈಗಾಗಲೇ ಪ್ರಾರಂಭ ಆಗಿದೆ. ನನ್ನ ಮಗ ಸುಮುಖ ಕೂಡ ಅದೇ ಕಾಲೇಜಲ್ಲಿ ಓದಿದ್ದು. JEE ಒಳ್ಳೆ ಕೋಚಿಂಗ್ ಸಿಕ್ತು, ಈಗ IIT.
3: ಹೌದಪ್ಪ, ನನ್ ಮಗಳು ಜನನಿ ಕೂಡ ಅಲ್ಲೇ ಓದಿದ್ದು. ನೀಟ್ ಕೋಚಿಂಗ್ ಚೆನ್ನಾಗಿದ್ದರಿಂದ ಮೆಡಿಕಲ್ ಸೀಟ್ ಸಿಕ್ತು. IAS CET ಕೋಚಿಂಗ್ ಕೂಡ ಚೆನ್ನಾಗಿದೆ. ಮಂಡ್ಯದಿಂದ ಕಾಲೇಜ್ಗೆ ಕಾಲೇಜ್ ಬಸ್ನಲ್ಲೇ ಹೋಗಿ ಬರ್ತಿದ್ಲು. ಪಾಂಡವಪುರ, ಶ್ರೀರಂಗಪಟ್ಟಣ, ನಂಜನಗೂಡಿನಿಂದ ಕೂಡ ಬಸ್ ಫೆಸಿಲಿಟಿ ಇದೆ. ನಿಮ್ ಮಗಳಿಗೆ ಬೇಕು ಅಂದ್ರೆ ಅಲ್ಲೇ ಹಾಸ್ಟೆಲ್ಗೆ ಸೇರಿಸಬಹುದು. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಒಳ್ಳೆ ಲ್ಯಾಬ್ಗಳು, ಲೈಬ್ರರಿ, ವಿಶಾಲವಾದ ಕ್ಲಾಸ್ ರೂಮ್ ಇದೆ. ಹಾಗೆ ಕಲ್ಚರಲ್ ಹಾಗೂ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ಗೆ ತುಂಬಾ ಎನ್ಕರೇಜ್ ಮಾಡ್ತಾರೆ.
1: ಹಾಗಾದ್ರೆ ಇನ್ಯಾಕ್ ತಡ ಗೆಳೆಯ, ಅಡ್ರೆಸ್ ಬರ್ಕೋ. ಗೋಪಾಲಸ್ವಾಮಿ ಪದವಿ ಪೂರ್ವ ಕಾಲೇಜು, ಲಕ್ಷ್ಮೀಪುರಂ, ಮೈಸೂರು. ದೂರವಾಣಿ ಸಂಖ್ಯೆ 9591478309.
4: ಇದೀಗ ಕೇಳಿ ಭರ್ತೃಹರಿಯ ನೀತಿ ಶತಕ, ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
5: ಭರ್ತೃಹರಿಯ ನೀತಿ ಶತಕ. ಮಾನ ಶೌರ್ಯ ಪದ್ಧತಿ. ಸಿಂಹ ಶಿಶುರಪಿ ನಿಪತತಿ ಮದಮಲಿನ ಕಪೋಲ ಭಿತ್ತಿಷು ಗಜೇಶು ಪ್ರಕೃತಿರಿಯಂ ಸತ್ವವತಾಂ ನಖಲು ವಯಸ್ತೇಜಸೋ ಹೇತು. ಸಿಂಹ ಸಿಂಹ ಶಿಶು ಶಿಶು ಅಪಿ ಆಗಿದ್ದರೂ ಮದಮಲಿನ ಮದದಿಂದ ಕಪ್ಪಾದ, ಕಪೋಲ ಭಿತ್ತಿಷು ವಿಶಾಲವಾದ ಮಸ್ತಕವನ್ನುಳ್ಳ, ಗಜೇಶು ಆನೆಗಳ ಮೇಲೆ ನಿಪತತಿ ಆಕ್ರಮಣ ಮಾಡುವುದು. ಸತ್ವವತಾಂ ಪರಾಕ್ರಮಿಗಳ ಇಯಂ ಇದು ಪ್ರಕೃತಿ ಸ್ವಭಾವ. ಖಲು ನಿಶ್ಚಯವಾಗಿ ವಯಃ ವಯಸ್ಸು ತೇಜಸಃ ಪರಾಕ್ರಮದ ಹೇತು ನ ಕಾರಣವಲ್ಲ. ಸಿಂಹ ಶಿಶುವಾಗಿದ್ದರೂ ಮದದಿಂದ ಕಪ್ಪಾದ ಆನೆಗಳ ವಿಶಾಲವಾದ ಮಸ್ತಕದ ಮೇಲೆ ನೆಗೆದು ಆಕ್ರಮಣ ಮಾಡುತ್ತದೆ. ನಿಶ್ಚಯವಾಗಿ ಇದು ಪರಾಕ್ರಮಶಾಲಿಗಳ ಸ್ವಭಾವ. ಪರಾಕ್ರಮಕ್ಕೂ ವಯಸ್ಸಿಗೂ ಯಾವ ಸಂಬಂಧವೂ ಇಲ್ಲ. ಅಭಿಜಾತ ವೀರರಿಗೆ ವಯಸ್ಸಿನ ನಿರ್ಬಂಧವಿಲ್ಲ. ಅವರು ಚಿಕ್ಕವರಾಗಿರಲಿ ಅಥವಾ ದೊಡ್ಡವರಾಗಿರಲಿ ಅವರ ಶೌರ್ಯದಲ್ಲಿ ಯಾವ ವ್ಯತ್ಯಾಸವೂ ತೋರುವುದಿಲ್ಲ. ಅದೇ ಅದಮ್ಯ ಸಾಹಸ ಯಾವಾಗಲೂ ಅವರಲ್ಲಿರುತ್ತದೆ. ಅವರ ಹುಟ್ಟುಗುಣಕ್ಕೆ ಮುಪ್ಪು ಬರುವುದಿಲ್ಲ. ಕಾಳಿದಾಸ ತನ್ನ ರಘುವಂಶ ಕಾವ್ಯದಲ್ಲಿ ಇದೇ ಮಾತನ್ನು ಹೇಳಿದ್ದಾನೆ. ತೇಜಸಾಂ ಹಿ ವಯಃ ನ ಸಮೀಕ್ಷ್ಯತೆ, ತೇಜಸ್ವಿಗಳ ವಿಷಯದಲ್ಲಿ ವಯಸ್ಸಿನ ಗಣನೆಯಾಗುವುದಿಲ್ಲ. ಅರ್ಥ ಪದ್ಧತಿ. ಜಾತಿರ್ಯಾತು ರಸ ಜಾತಿರ್ಯಾತು ರಸಾತಲಂ ಗುಣಗಣೈಸ್ತತ್ರಾಪ್ಯಧೋ ಗಮ್ಯತಾಂ ಶೀಲಂ ಶೈಲತಟಾತ್ ಪತತ್ವಭಿಜನಃ ಸಂದಹ್ಯತಾ ವಹ್ನಿನಾ ಶೌರ್ಯೇ ವೈರಿಣಿ ವಜ್ರಮಾತು ನಿಪತತ್ವರ್ಥೋಸ್ತು ನಃ ಕೇವಲಂ ಯೇನೈಕೇನ ವಿನಾ ಗುಣಾಸ್ತೃಣಲವ ಪ್ರಾಯಃ ಸಮಸ್ತಾ ಇಮೇ. ಜಾತಿ ಹಿ ಜಾತಿ, ಬ್ರಾಹ್ಮಣ ಕ್ಷತ್ರಿಯ ಇತ್ಯಾದಿ, ರಸಾತಲಂ ರಸಾತಲಕ್ಕೆ ಯಾತು ಹೊರಟು ಹೋಗಲಿ. ಗುಣಗಣೈಹಿ ಗುಣಗಳ ರಾಶಿ, ತತ್ರ ಅಪಿ ಅವುಗಳಿಗೂ ಕೂಡ, ಅಧಃ ಕೆಳಗೆ, ಗಮ್ಯತಾಂ ಕುಸಿಯಲಿ. ಶೀಲಂ ಸಚ್ಚರಿತೆ, ಶೈಲತಟಾತ್ ಪರ್ವತದ ತುದಿಯಿಂದ, ಪತತು ಕೆಳಗೆ ಬೀಳಲಿ. ಅಭಿಶನಃ ಉನ್ನತ ವಂಶ, ವಹ್ನಿನ ಬೆಂಕಿಯಿಂದ, ಸಂದಹ್ಯತಾಂ ಸುಟ್ಟು ಹೋಗಲಿ. ವೈರಿಣಿ ಶತ್ರುವಿನ ಶೌರ್ಯೇ ಶೌರ್ಯದ ಮೇಲೆ, ಆಶು

ಕಾರಣ ವಜ್ರಂ ವಜ್ರ ನಿಪತತು ಅಪ್ಪಳಿಸಲಿ, ಏನ ಯಾವುದರ ಏಕೇನ ವಿನಾ ಒಂದರ ಅಭಾವದಿಂದ ಇಮೆ ಇವುಗಳು ಸಮಸ್ತ ಎಲ್ಲ ಗುಣಾಹ ಗುಣಗಳು ತೃಣ ಲವ ಹುಲ್ಲಿನ ತುಂಡಿಗೆ ಪ್ರಾಯಃ ಸಮಾನವಾಗುವೋ ಅಂತಹ ಅರ್ಥಃ ಸಂಪತ್ತು ನಹ ನಮಗೆ ಕೇವಲ ಅಸ್ತು ಮಾತ್ರ ಇರಲಿ. ಬೇಕಾದರೆ ಜಾತಿ ರಸಾತಳಕ್ಕೆ ಹೋಗಲಿ, ಗುಣಗಳ ರಾಶಿಯೂ ಸಹ ಪಾತಾಳಕ್ಕೆ ಕುಸಿಯಲಿ, ಸದಾಚಾರ ಪರ್ವತದ ತುತಿಯಿಂದ ಬೀಳಲಿ, ಉನ್ನತ ವಂಶ ಅಗ್ನಿಯಲ್ಲಿ ಬೂದಿಯಾಗಲಿ, ಶೌರ್ಯವುಳ್ಳ ಶತ್ರುವಿನ ಮೇಲೆ ಕೂಡಲೇ ವಜ್ರಪಾತವಾಗಲಿ, ಆದರೆ ನಮ್ಮ ವಶದಲ್ಲಿ ಸಂಪತ್ತು ಮಾತ್ರವಿದ್ದರೆ ಸಾಕು. ಏಕೆಂದರೆ ಇದಿಲ್ಲದಿದ್ದರೆ ಬಾಕಿ ಎಲ್ಲ ಗುಣಗಳು ಕೆಲಸಕ್ಕೆ ಬಾರದ ಹುಲ್ಲಿನ ತುಂಡಿಗೆ ಸಮಾನವಾಗುವು. ಜಗತ್ತು ಧನ ಮತ್ತು ಅಧಿಕಾರದ ಮೇಲೆ ನಿಂತಿದೆ. ಯಾರು ಧನಿಯೋ ಅವನಲ್ಲಿ ಯಾವ ಒಳ್ಳೆಯ ಗುಣಗಳು ಇರದಿದ್ದರೂ ಅವನಿಗೆ ಸಮಾಜದಲ್ಲಿ ಗೌರವದ ಸ್ಥಾನವಿದೆ. ಹಣದ ಬಲದಿಂದ ಅವನು ಯಾವ ಕಾರ್ಯವನ್ನಾದರೂ ಸಾಧಿಸಬಲ್ಲ. ಯಾರು ನಿರ್ಧನನೋ ಅವನಲ್ಲಿ ಒಳ್ಳೆಯ ಗುಣಗಳಿದ್ದರೂ ಅವನು ಯಾರ ಗಮನವನ್ನೂ ಸೆಳೆಯುವುದಿಲ್ಲ. ಅವನು ಅನಾಮಧೇಯನಾಗಿಯೇ ಉಳಿಯುತ್ತಾನೆ. ಪರಾಕ್ರಮವನ್ನು ಶತ್ರುವೆಂದು ಹೇಳಲಾಗಿದೆ. ಏಕೆಂದರೆ ಪರಾಕ್ರಮವು ಸಹ ಕೆಲವು ಸಲ ಧನಾರ್ಜನೆಯಲ್ಲಿ ಅಡ್ಡಿಯನ್ನುಂಟು ಮಾಡುತ್ತದೆ. ಸ್ವಾಭಿಮಾನಿಯು ಯಾವ ಸಂದರ್ಭದಲ್ಲಿಯೂ ತನ್ನ ತಲೆಯನ್ನು ಬಗ್ಗಿಸುವುದಿಲ್ಲ, ಕೈಯನ್ನು ಒಡ್ಡುವುದಿಲ್ಲ. ಸಂದರ್ಭಾನುಸಾರವಾಗಿ ತಲೆ ಬಗ್ಗಿಸದೆ ಧನ ಸಂಪಾದನೆ ಮಾಡುವುದು ಸುಲಭವಲ್ಲ. ಜನರು ಯಾವುದಕ್ಕೆ ಹೆಚ್ಚು ಬೆಲೆ ಕೊಡುವರೋ ಅದರ ದಾಸರಾಗುವರು.

0: ಭರ್ತೃಹರಿಯ ನೀತಿ ಶತಕ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
1: Are you looking for a high school that builds bright futures without the heavy pressure? Welcome to Gopalaswamy Shishivara High School, English Medium, in Lakshmipuram, Mysuru. We believe education should be effective, enjoyable and stress-free. From the 8th standard right up to the 10th, we provide integrated coaching alongside exclusive training in spoken English, Vedic maths and Abacus. We nurture every budding achiever with personal care offering smart classes and well-equipped science and computer labs, NCC, yoga, karate and meditation for overall growth, scholarships for meritorious students, reliable transport facilities. Plus, give your child a head start with priority admission into our engineering and medical colleges in the future. Admissions are now open for the 8th standard. Seats are limited. So hurry. For more contact, visit us at Lakshmipuram, Mysuru or call today at 9620228026 or 9731121638 or 9620228187.
2: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜೆಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
3: ಎವ್ರಿ ಚೈಲ್ಡ್ ಇಸ್ ಬಾರ್ನ್ ಕ್ಯೂರಿಯಸ್. ಆಸ್ ಪೇರೆಂಟ್ಸ್, we want to give them a place where they can explore, learn and truly grow. Welcome to Gopalaswamy Shishivara Nursery, Primary and Higher Primary School, Lakshmipuram, Mysuru. Here, learning is a joyful, innovative and creative journey with focus on the art of better learning, shaping the little minds by combining classroom activities with fun outdoor learning. With our dedicated team, your child receives loving individual attention and guidance, a strong foundation in general knowledge and value-based education, safe and reliable transport facilities. Let your child start a wonderful journey of self-discovery, learning to lead and serve. Admission are now open for preschool, LKG, UKG and first standard to 7th standard. Seats are limited, so hurry up. For more details, contact 9620228026 or 9731121638 or 9620228187.
4: ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
5: ನಾನು ತಡೆಯುತ್ತೇನೆ.
6: ನಿಮ್ಗೆ ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
7: ಶಾಲೆಯಲ್ಲಿ ಮೇಷ್ಟ್ರು ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
8: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
9: ಹೌದಾ ಪಟ್ಟಿಂಗ? ನಮ್ಗೆ ಚಾಲೆಂಜ್, ಜಾಗ ಖಂಡಿತ
10: ಸಿಗೋದಿಲ್ಲ.
11: ಸಿಗೋದಿಲ್ಲ,
12: ಡೆಂಗ್ಯೂವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಕಾಯಕ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
13: ಡೆಂಗ್ಯೂನೊಂದಿಗೆ ಹೋರಾಟ, ಡೆಂಗ್ಯೂನಿಂದ ಸಂರಕ್ಷಣೆ.
0: ಪ್ರಿಯ ಕೇಳುಗರೆ, ಸ್ವಾಮಿ ಪರಮಾನಂದ ಅವರ ಚಿಂತನೆ ಪ್ರಾರ್ಥನೆ ಪ್ರಸಾರವಾಗಲಿದೆ. ಅನುವಾದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿ ಅವರು, ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
14: ಸ್ವಾಮಿ ಪರಮಾನಂದರ ದೈನಂದಿನ ಚಿಂತನೆ ಪ್ರಾರ್ಥನೆ. ಅನುವಾದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿ. ಮೇ 22 ದಿನದ ಪ್ರಾರಂಭದ ಚಿಂತನೆ. ಆಧ್ಯಾತ್ಮಿಕ ಬೋಧನೆ ಎಲ್ಲದರ ಗುರಿ ನಮ್ಮನ್ನು ನಿಸ್ವಾರ್ಥ, ವಿನೀತ, ಶುದ್ಧ ಪ್ರೇಮಿಯನ್ನಾಗಿ ಮಾಡುವುದೇ ಆಗಿದೆ. ಇದನ್ನು ನೆನಪಿನಲ್ಲಿರಿಸು. ಪೀಠಸ್ಥ ಪುಷ್ಪಗಳೇ ಅಚ್ಚರಿಯು ನೀವುಗಳು, ಲಲಿತ ಗಂಧದ ನೀವು ಮೃದುರೂಪ ರಾಶಿಗಳು, ಮಲಗಿಹಿರಿ ಅರ್ಪಿತವಾಗವನ ಪದಮೂಲದಳು, ಎಲ್ಲವನ್ನು ಅರ್ಪಿಸಿಹ ಸತ್ತಿರೇ ನೀವುಗಳು, ಅಲ್ತಲ್ತು ವೈಭವದ ದಿವ್ಯತೆಗೆ ಏರಿಹಿರಿ. ಕಲಿವ ಪಾಠ: ಧರ್ಮಗಳಲ್ಲಿ ಒಂದರಿಂದ ಒಂದಕ್ಕೆ ಮೂಲಭೂತವಾದ ವ್ಯತ್ಯಾಸವೇನೂ ಇಲ್ಲ, ಅವೆಲ್ಲವೂ ದೇವರೆಡೆಗೆ ದಾರಿ ತೋರುವವುಗಳೇ. ತಲೆ ಎತ್ತಿ ದೇವರನ್ನು ದೃಷ್ಟಿಸಲು ಹೆದರದಿರಿ ಎಂದೇ ಅವೆಲ್ಲವೂ ನಮಗೆ ಹೇಳುವುವು. ನಮ್ಮ ದಿವ್ಯ ರೂಪವನ್ನು ಅರಿತು ಅಲ್ಪತನಗಳ ಮರೆತು ನಾವು ವ್ಯೋಮ ದೃಷ್ಟಿಯನ್ನು ಪಡೆಯುವಂತೆ ಅವು ಹೆಣಗುವುವು, ಸಫಲತೆಯನ್ನು ಪಡೆಯುವ ಹಾದಿಯನ್ನು ತೋರಿಸುವುವು. ನಾನು ನನ್ನದೆಂಬ ಅಲ್ಪ ಭಾವನೆಗೆ ಅಂಟಿಕೊಳ್ಳದೆ ಸರಳತೆ ವಿನಯಗಳನ್ನು ರೂಢಿಸಿಕೊಳ್ಳಬೇಕೆಂದು ಸಲಹೆ ಮಾಡುವುವು. ಪ್ರಾರ್ಥನೆ: ಪೂಜೆ ಸಮಯವೀಗ ನಾನು ಎಲ್ಲ ಚಿಂತೆ ಒಟ್ಟು ಮಾಡಿ ಪ್ರೇಮಮಯೀ ತಾಯಿಯಾದ ಅವಳ ಪದದೊಳಿರಿಸುವೆ. ಅವಳ ಮಡಿಲ ಕೋಮಲತೆಯ ರಕ್ಷೆ ನನಗೆ ದೊರಕಲಿ. ಸ್ವಾರ್ಥ ಕಳೆದ ವಿನಯ ಮಾರ್ಗದಲ್ಲಿ ಎನ್ನ ನಡೆಸಲಿ. ಎತ್ತಿಕೊಳ್ಳಲಿ ನನ್ನ ನವಳು ತಿಳಿವು ಇರದ ಕೂಪದಿಂ, ಮುಚ್ಚಿಬಿಡಲಿ ನನ್ನ ಸುತ್ತ ದಿವ್ಯ ಶಾಂತಿ ಸೆರಗನು.
0: ಇದುವರೆಗೂ ಸ್ವಾಮಿ ಪರಮಾನಂದ ಅವರ ಚಿಂತನೆ ಪ್ರಾರ್ಥನೆ ಪ್ರಸಾರವಾಯಿತು. ಅನುವಾದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿ ಅವರು, ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
5: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ವರ್ಷಗಳ ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜೆಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
1: ಇನ್ನು ಮುಂದೆ ಕೇಳಿ ಜಾನಪದ ಗೀತೆಗಳು.

0: ಇದುವರೆಗೂ ಜಾನಪದ ಗೀತೆಗಳು ಪ್ರಸಾರವಾದವು.
1: ಆರ್ ಯು ಲುಕಿಂಗ್ ಫಾರ್ ಎ ಹೈಸ್ಕೂಲ್ ದಟ್ ಬಿಲ್ಡ್ಸ್ ಬ್ರೈಟ್ ಫ್ಯೂಚರ್ಸ್ ವಿಥೌಟ್ ದ ಹೆವಿ ಪ್ರೆಷರ್? ವೆಲ್ಕಮ್ ಟು ಗೋಪಾಲಸ್ವಾಮಿ ಶಿಶುವಿಹಾರ ಹೈಸ್ಕೂಲ್, ಇಂಗ್ಲಿಷ್ ಮೀಡಿಯಂ, ಇನ್ ಲಕ್ಷ್ಮೀಪುರಂ, ಮೈಸೂರು. We believe education should be effective, enjoyable and stress-free. From the 8th standard right up to the 10th, we provide integrated coaching alongside exclusive training in spoken English, Vedic maths and Abacus. We nurture every budding achiever with personal care offering smart classes and well-equipped science and computer labs, NCC, yoga, karate and meditation for overall growth, scholarships for meritorious students, reliable transport facilities. Plus, give your child a head start with priority admission into our engineering and medical colleges in the future. Admissions are now open for the 8th standard. Seats are limited, so hurry. For more contact, visit us at Lakshmipuram, Mysuru, or call today at 9620228026 or 9731121638 or 9620228187.
0: ಆಶೋತ್ತರಗಳು, ಸುಖ ದುಃಖ, ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕಥೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
2: Every child is born curious. As parents, we want to give them a place where they

0: explore, learn and truly grow. Welcome to Gopalaswamy Shishuvihara Nursery, Primary and Higher Primary School, Lakshmipuram, Mysuru. Here, learning is a joyful, innovative and creative journey with focus on the art of better learning, shaping the little minds by combining classroom activities with fun outdoor learning. With our dedicated team, your child receives loving individual attention and guidance, a strong foundation in general knowledge and value-based education, safe and reliable transport facilities. Let your child start a wonderful journey of self-discovery, learning to lead and serve. Admission are now open for preschool, LKG, UKG and first standard to 7th standard. Seats are limited, so hurry up. For more details, contact 9620228026 or 9731121638 or 9620228187.
1: ಪ್ರಿಯ ಕೇಳುಗರೆ, ಇದೀಗ ಕೇಳಿ ಚಿಣ್ಣರ ಚಿಲಿಪಿಲಿ ಸರಣಿ ಕಾರ್ಯಕ್ರಮದಲ್ಲಿ ಡೇನಿಯಲ್ ಡಿಫೋ ಅವರ ರಾಬಿನ್ಸನ್ ಕ್ರೂಸೋ ಪ್ರಸಾರವಾಗಲಿದೆ. ಅನುವಾದ ಆನಂದ ಅವರು, ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
2: ಡೇನಿಯಲ್ ಡಿಫೋ ಅವರ ರಾಬಿನ್ಸನ್ ಕ್ರೂಸೋ ಕಥೆ, ಅನುವಾದ ಆನಂದ. 16. ಪುನಃ ನರಭಕ್ಷಕರು, ಶುಕ್ರಿ ತಂದೆಯ ಮತ್ತು ಸ್ಥಾನೀಯನ ರಕ್ಷಣೆ. ನವೆಂಬರ್ ಪ್ರಾರಂಭವಾಗಿತ್ತು. ಪ್ರಯಾಣಕ್ಕೆ ದೋಣಿಯನ್ನು ಆಹಾರ, ಮುದ್ದು, ಗುಂಡು ಇತ್ಯಾದಿಗಳಿಂದ ತುಂಬಿಕೊಳ್ಳುವ ಕೆಲಸದಲ್ಲಿದ್ದೆ. ಆಗ ಒಂದು ದಿನ ಶುಕ್ರಿಯನ್ನು ಕರೆದು ಸಮುದ್ರ ತೀರಕ್ಕೆ ಹೋಗಿ ಒಂದು ಆಮೆಯನ್ನೂ ಅದರ ಮೊಟ್ಟೆಗಳನ್ನೂ ತರುವಂತೆ ಹೇಳಿದೆ. ಅವನು ಏಣಿಗಳನ್ನು ಹತ್ತಿ ಗೋಡೆಯ ಮೇಲೆ ಏರಿ ಹೋದ. ಸ್ವಲ್ಪ ಹೊತ್ತಿನಲ್ಲೇ ಬರಿಗೈಯಾಗಿ ಬಂದ. ನಾನು ಒಳಬೇಲಿಗೂ ಹೊರಬೇಲಿಗೂ ಮಧ್ಯದ ಜಾಗದಲ್ಲಿ ಏನೋ ಕೆಲಸ ಮಾಡುತ್ತಿದ್ದೆ. ಶುಕ್ರಿ ಸರಸರ ಏಣಿ ಇಳಿದು ಏದುತ್ತಾ ಏದುತ್ತಾ ನನ್ನ ಬಳಿಗೆ ಧಾವಿಸಿ ಬಂದ. ಏನೆಂದು ವಿಚಾರಿಸುವ ಮೊದಲೇ, ಓಧಣಿ ಓಧಣಿ, ಕಷ್ಟ ಕಷ್ಟ, ಕೆಟ್ಟ ಓ ಓ, ಅಲ್ಲಿ ಬಂತು ಎಂದು ಹರಕುಮುರುಕಾಗಿ ಮಾತನಾಡಿದ. ನಾನು ಆಶ್ಚರ್ಯದಿಂದ, ಏನು ಶುಕ್ರಿ ಏನಾಗಿದೆ ಎಂದು ಕೇಳಿದೆ. ಓ ಧಣಿ, ದೂರ ದೂರ ದೂರ, ಅಲ್ಲಿ ಒಂದು ಎರಡು ಮೂರು, ಒಂದು ಎರಡು ಮೂರು ದೋಣಿ ಎಂದು ಹೇಳಿದ. ಅವನು ಬಹಳ ಹೆದರಿಕೆಯಿಂದ ಗಾಳಿಯಲ್ಲಿ ಎಲೆ ನಡುಗುವಂತೆ ನಡುಗುತ್ತಿದ್ದ. ಅವರು ತನಗಾಗಿ ಬರುತ್ತಿದ್ದಾರೆಂದು, ತನ್ನನ್ನು ಹಿಡಿದು ತುಂಡು ತುಂಡಾಗಿ ಕತ್ತರಿಸಿ ತಿಂದು ಬಿಡುತ್ತಾರೆಂದು ಊಹಿಸಿದ್ದ. ನಾನು ಅವನಿಗೆ ಧೈರ್ಯ ಹೇಳುತ್ತಾ ಸಮಾಧಾನ ಮಾಡಿದೆ. ಶುಕ್ರಿ ಹೆದರಬೇಡ, ನಾನು ಹೇಳಿದೆನಲ್ಲ ದೇವರು, ಆ ದೇವರಿದ್ದಾನೆ. ನಿನಗೆ ಏನು ಅಪಾಯವೋ ನನಗೂ ಅದೇ ಅಪಾಯ ಇದೆ. ನಾವು ಹೆದರದೆ ಅವರನ್ನು ಎದುರಿಸಬೇಕು. ಹೀಗೆಂದು ಹೇಳಿ ನನ್ನ ದೂರದರ್ಶಕವನ್ನು ತೆಗೆದುಕೊಂಡು ಗುಡ್ಡ ಹತ್ತಿ ಹೋದೆ. ಅವರು ಶುಕ್ರಿಯನ್ನು ತಂದಾಗ ಇಳಿದಿದ್ದ ಸ್ಥಳದಿಂದ ನನ್ನ ಮನೆ ಕಡೆಗೆ ಇನ್ನೂ ಹತ್ತಿರವಾಗಿ ನದಿ ಮುಖದ ಆಚೆ ದಡದಲ್ಲಿ ಬಂದು ಇಳಿದಿದ್ದರು. ಇಲ್ಲಿ ಸಮುದ್ರ ತೀರವು ತಗ್ಗಾಗಿತ್ತು. ನೀರಿಗೆ ಬಹಳ ಸಮೀಪದವರೆಗೂ ಗಿಡಮರಗಳ ಗುಂಪು ದಟ್ಟವಾಗಿ ಹರಡಿತ್ತು. ದೂರದರ್ಶಕದ ಮೂಲಕ ನೋಡಿದಾಗ ಮೂರು ದೋಣಿಗಳು, 21 ಮಂದಿ ಶುಕ್ರಿ ಜಾತಿಯ ಕಪ್ಪು ಜನರು ಇದ್ದರು. ಅವರು ಮೂರು ಮಂದಿಯನ್ನು ಸೆರೆ ಹಿಡಿದು ಬಂಧಿಸಿ ತಂದಿದ್ದರು. ಈ ಸಲ ನನ್ನ ರಕ್ತ ಕುದಿಯುವಂತೆ ಕೋಪವೇರಿತು. ಕೂಡಲೇ ಇಳಿದು ಬಂದು, ಶುಕ್ರಿ ನಾನು ಅವರನ್ನೆಲ್ಲ ಗೋಲಿ ಇಟ್ಟು ಕೊಂದು ಬಿಡಬೇಕೆಂದಿದ್ದೇನೆ. ಸಾಧ್ಯವಾದರೆ ಅವರು ಬಂದಿಗಳನ್ನು ಕೊಲ್ಲುವುದಕ್ಕೆ ಮೊದಲೇ ಈ ಕೆಲಸ ಮಾಡಬೇಕು. ನೀನು ನನ್ನ ಪಕ್ಕದಲ್ಲಿ ನಿಂತು ಸಹಾಯ ಮಾಡುತ್ತೀಯಾ ಶುಕ್ರಿ ಎಂದು ಕೇಳಿದೆ. ಶುಕ್ರಿಗೆ ಈ ವೇಳೆಗೆ ಧೈರ್ಯ ಉಂಟಾಗಿತ್ತು. ಅವನು ಎದೆ ಮುಟ್ಟಿಕೊಳ್ಳುತ್ತಾ, ಓ ಇದು ಶುಕ್ರಿ, ಧಣಿದು, ನಿಜ ನಿಜ ಎಂದ. ನಾನು ಕೂಡಲೇ ಇಳಿದು ಬಂದು ನನ್ನ ಬಳಿಯಲ್ಲಿ ಇಟ್ಟುಕೊಂಡಿದ್ದ ಬಂದೂಕು, ಕೋವಿ, ಪಿಸ್ತೂಲುಗಳಿಗೆಲ್ಲ ಮದ್ದು ಗೋಲಿ ತುಂಬಿ ಸಿದ್ಧ ಮಾಡಿದೆ. ಒಂದು ಪಿಸ್ತೂಲನ್ನು, ಮೂರು ಬಂದೂಕುಗಳನ್ನು ಶುಕ್ರಿಯ ಕೈಗೆ ಕೊಟ್ಟೆ.

ನಾನು ಇನ್ನೊಂದು ಪಿಸ್ತೂಲನ್ನು ಇನ್ನೂ ಮೂರು ಬಂದೂಕುಗಳನ್ನು ತೆಗೆದುಕೊಂಡೆ. ನನ್ನ ಜೇಬಿನಲ್ಲಿ ಒಂದು ಸೀಸೆ ರಮ್ ಮದ್ಯವನ್ನು ಇಟ್ಟುಕೊಂಡೆ. ಇನ್ನಷ್ಟು ಮದ್ದುಗುಂಡು ತುಂಬಿದ ಒಂದು ಸಣ್ಣ ಚೀಲವನ್ನು ಶುಕ್ರಿಯ ಹೆಗಲಿಗೆ ತಗುಲು ಹಾಕಿದೆ. ಅವನು ನನ್ನ ಹತ್ತಿರದಲ್ಲೇ ಹಿಂಬಾಲಿಸಬೇಕೆಂದು, ನಾನು ಹೇಳುವವರೆಗೂ ಗುಂಡು ಹಾರಿಸಕೂಡದೆಂದು, ಮೌನವಾಗಿರಬೇಕೆಂದು ಕಟ್ಟಪ್ಪಣೆ ಮಾಡಿ ಅವನೊಡನೆ ಗುಡ್ಡದಿಂದ ಇಳಿದು ಮರೆಯಲ್ಲೇ ನಡೆಯುತ್ತಾ ಅವರಿಗೆ ಸಮೀಪವಾಗಿದ್ದ ದಟ್ಟವಾದ ಗಿಡಮರಗಳ ಗುಂಪನ್ನು ಸೇರಿದೆ. ಅಲ್ಲಿ ಎಲೆಗಳು ಮರೆಯಾಗಿ ತೀರದ ಭಾಗ ಕಾಣುವಂತಿರಲಿಲ್ಲ. ಸದ್ದು ಮಾಡದೆ ಒಂದು ಎತ್ತರವಾದ ಮರವನ್ನೇರಿ ನೋಡಿ ಹೇಳುವಂತೆ ಶುಕ್ರಿಗೆ ಕಿವಿಯಲ್ಲಿ ಹೇಳಿದೆ. ಅವನು ಹಾಗೇ ಮಾಡಿ ಇಳಿದು ಬಂದು ಅವರು ಬೆಂಕಿ ಹೊತ್ತಿಸಿ ಒಬ್ಬ ಬಂದಿಯನ್ನು ಸುಟ್ಟು ತಿನ್ನುತ್ತಿದ್ದಾರೆಂದು, ಹಗ್ಗದಿಂದ ಕಟ್ಟಲ್ಪಟ್ಟ ಇನ್ನೊಬ್ಬ ಬಂದಿ ಹತ್ತಿರವೇ ಬಿದ್ದಿದ್ದನೆಂದು, ಅವನನ್ನೂ ಕೊಂದು ತಿನ್ನುತ್ತಾರೆಂದು, ಈ ಬಂದಿ ಮಾತ್ರ ತಮ್ಮ ಜಾತಿಯವನು ಅಲ್ಲವೆಂದು, ಗಡ್ಡ ಬಿಳಿಸಿದ್ದ ಬಿಳಿಯನೆಂದು ತಿಳಿಸಿದ. ನನ್ನ ಕೋಪಕ್ಕೆ ಮಿತಿಯೇ ಇಲ್ಲವಾಯಿತು. ನಾನೂ ಮರಹತ್ತಿ ದೂರದರ್ಶಕದ ಮೂಲಕ ನೋಡಿದೆ. ಗಡ್ಡ ಬಿಟ್ಟಿದ್ದ ಬಿಳಿಯವನು ಯುರೋಪಿನ ಯಾವುದೋ ದೇಶದವನಂತೆ ಕಂಡ. ಬಟ್ಟೆ ಹಾಕಿಕೊಂಡಿದ್ದ. ಅವನ ಕೈಕಾಲುಗಳು ಬಳ್ಳಿ ಹೆಂಬಿನಿಂದ ಬಿಗಿಯಲ್ಪಟ್ಟಿದ್ದವು. ಅವನು ಅಲ್ಲಾಡದೆ ಬಿದ್ದುಕೊಂಡಿದ್ದ. ಆ ಕ್ರೂರ ಕರ್ಮಿಗಳು ತಮ್ಮ ಹೇಯವಾದ ಭೋಜನದಲ್ಲಿ ತೊಡಗಿದ್ದರು. ನಾನು ನೋಡುತ್ತಿದ್ದಂತೆಯೇ ಇಬ್ಬರು ಈ ಬಂದಿಯ ಬಳಿಗೆ ಬರುತ್ತಿದ್ದರು. ಇನ್ನೂ 19 ಜನ ಬೆಂಕಿಯ ಬಳಿ ಕಾದಿದ್ದರು. ಇನ್ನು ಒಂದು ಕ್ಷಣವೂ ನಿಧಾನ ಮಾಡುವಂತಿರಲಿಲ್ಲ. ಪೊದೆಗಳ ಸಂದಿನಲ್ಲಿ ಆದಷ್ಟು ಬೇಗ ತೂರಿ ತೂರಿ ನಡೆದು ಅಡವಿಯ ಅಂಚನ್ನು ಸೇರಿ ಅವರಿಗೆ ಇನ್ನೂ ಸಮೀಪವಾದೆವು. ಇಲ್ಲಿ ಮರೆಯಿಂದ ಒಳ್ಳೆ ಗುರಿ ಸಿಕ್ಕುವಂತಿತ್ತು. ನನಗೂ ಅವರಿಗೂ ಗುಂಡಿನೇಟು ತಗುಲುವ ದೂರವಿತ್ತು ಅಷ್ಟೆ. ಶುಕ್ರಿ, ನಾನು ಮಾಡಿದ ಹಾಗೆ ಮಾಡು, ತಪ್ಪಬೇಡ, ಗೊತ್ತಾಯ್ತೇ ಎಂದು ಮೆಲ್ಲಗೆ ಅವನಿಗೆ ಉಸುರಿ ಎರಡು ಬಂದೂಕುಗಳನ್ನು ಕಾಲಬುಡದಲ್ಲಿ ಇಟ್ಟುಕೊಂಡೆ. ಶುಕ್ರಿಯೂ ಹಾಗೆಯೇ ಮಾಡಿದ. ನನ್ನ ಕೈಯಲ್ಲಿದ್ದ ಬಂದೂಕನ್ನೆತ್ತಿ ಆ ಕ್ರೂರ ಜನರ ಮೇಲೆ ಗುರಿಯಿಟ್ಟೆ. ಶುಕ್ರಿಯೂ ಗುರಿಯಿಟ್ಟ. ಸಿದ್ಧವಾಗಿದ್ದೀಯಾ ಎಂದು ಕೇಳಿದೆ. ಹೌದು ಎಂದ ಶುಕ್ರಿ. ಹಾರಿಸು ಗೋಲಿ ಎಂದು ಆ ಜನರ ಗುಂಪಿನ ಮೇಲೆ ನಾನು ಗೋಲಿ ಹಾರಿಸಿದೆ. ಅದೇ ಕ್ಷಣದಲ್ಲೇ ಶುಕ್ರಿಯೂ ಗೋಲಿ ಹಾರಿಸಿದ. ಎರಡರಿಂದಲೂ ಒಟ್ಟಿಗೆ ಭಾರಿ ಶಬ್ದವಾಯಿತು. ಶುಕ್ರಿ ನನಗಿಂತ ಚೆನ್ನಾಗಿ ಗುರಿ ಹಿಡಿದಿದ್ದ. ಅವನ ಏಟಿಗೆ ಇಬ್ಬರು ಸತ್ತು ಮೂವರಿಗೆ ಗಾಯವಾಯಿತು. ನನ್ನ ಏಟಿಗೆ ಒಬ್ಬ ಸತ್ತು ಇಬ್ಬರು ಗಾಯಗೊಂಡರು. ಇದ್ದಕ್ಕಿದ್ದ ಹಾಗೆಯೇ ಸಿಡಿಲಿನಂತೆ ಶಬ್ದವಾಗಿ ತಮ್ಮಲ್ಲಿ 3 ಜನ ಸತ್ತು 5 ಜನ ಗಾಯಗೊಂಡುದನ್ನು ನೋಡಿ ಆ ಕ್ರೂರಿಗಳು ಸ್ತಂಭೀಭೂತರಾಗಿ ಕಕ್ಕಾಬಿಕ್ಕಿಯಾಗಿ ಚದರಿ ದಿಕ್ಕು ದಿಕ್ಕಿಗೆ ನೋಡತೊಡಗಿದರು. ಆಗ ನಾನು ಖಾಲಿಯಾದ ಬಂದೂಕನ್ನು ಕೆಳಗಿಟ್ಟು ಇನ್ನೊಂದನ್ನು ಎತ್ತಿಕೊಂಡು ಗುರಿಯಿಟ್ಟೆ. ಶುಕ್ರಿಯೂ ಹಾಗೆಯೇ ಮಾಡಿದ. ಹೊಡಿ ಎಂದು ಪುನಃ ಗುಂಡು ಹಾರಿಸಿದೆ. ಅದೇ ಕ್ಷಣದಲ್ಲಿ ಶುಕ್ರಿಯೂ ಗುಂಡು ಹಾರಿಸಿದ. ಈ ಸಲ ಇಬ್ಬರು ಮಾತ್ರ ಸತ್ತು ಬಿದ್ದರು. ಆದರೆ ಅನೇಕರಿಗೆ ಗಾಯವಾಗಿ ಅವರೆಲ್ಲ ಹುಚ್ಚು ಹಿಡಿದ ಮೃಗಗಳಂತೆ ಕಿರುಚುತ್ತಾ ಅರಚುತ್ತಾ ದಿಕ್ಕಾಪಾಲಾಗಿ ಚದುರಿ ಓಡಿದರು. ಅವರ ಗಾಯಗಳಿಂದ ರಕ್ತ ಸುರಿಯುತ್ತಿತ್ತು. ಇವರಲ್ಲಿ 3 ಜನ ಪೂರಾ ಗಾಯವಾದವರು ಓಡಲಾರದೆ ಕೆಳಗೆ ಬಿದ್ದು ಬಿಟ್ಟರು. ಉಪಯೋಗಿಸದೆ ಉಳಿದಿದ್ದ ಇನ್ನೊಂದು ಕೋವಿಯನ್ನು ಕೈಗೆತ್ತಿಕೊಂಡೆ. ಶುಕ್ರಿಯೂ ನನ್ನಂತೆಯೇ ಮಾಡಿದ. ಶುಕ್ರಿ ಬಾ ನನ್ನ ಹಿಂದೆ ಎಂದು ಹೇಳಿ ಪೊದೆಗಳ ಮೊರೆಯಿಂದ ಹೊರಬಿದ್ದು ಅವರಿಗೆ ಕಾಣಿಸಿಕೊಂಡೆ. ಅವರು ನನ್ನನ್ನು ಕಂಡು ಕೂಡಲೇ ನಾನು ಗಟ್ಟಿಯಾಗಿ ಕೂಗುತ್ತಾ ಅವರ ಕಡೆಗೆ ನುಗ್ಗಿದೆ. ಮರಳ ಮೇಲೆ ಬಂದೂಕಿನ ಭಾರ ಹೊತ್ತು ಓಡುವುದು ಕಷ್ಟವೇ ಆಯಿತು. ಶುಕ್ರಿ ನನ್ನ ಬೆಣ್ಣಿಗೆ ಅಂಟಿದ ಹಾಗೆ ಹಿಂಬಾಲಿಸುತ್ತಿದ್ದ. ಬಂದಿಯಾಗಿದ್ದ ಬಿಳಿ ಮನುಷ್ಯ ಅವರು ಬೆಂಕಿ ಹಾಕಿಕೊಂಡು ಕುಳಿತಿದ್ದ ಸ್ಥಳಕ್ಕೂ ನೀರಿನ ಅಂಚಿಗೂ ಮಧ್ಯೆ ಮರಳ ಮೇಲೆ ಬಿದ್ದಿದ. ನಾನು ನೇರವಾಗಿ ಅವನ ಕಡೆಗೆ ಓಡಿದೆ. ಅವನನ್ನು ತೆಗೆದುಕೊಂಡು ಹೋಗಲು ಬಂದಿದ್ದ ಇಬ್ಬರು ಕಟುಕರು ಹೆದರಿ ಓಡಿ ಹೋಗಿ ದೋಣಿ ಹತ್ತಿದರು. ಇನ್ನೂ 3 ಅವರ ಹಿಂದೆ ಓಡಿದರು. ಬೆನ್ನಟ್ಟಿ ಹೋಗಿ ಅವರ ಮೇಲೆ ಗುಂಡು ಹಾರಿಸುವಂತೆ ಶುಕ್ರಿಗೆ ಹೇಳಿದೆ. ಅವನು ಸುಮಾರು 40 ಗಜ ಓಡಿ ನಿಂತು ಗುರಿ ಹಿಡಿದು ಗುಂಡು ಹಾರಿಸಿದ. ಎಲ್ಲರಿಗೂ ಏಟು ತಗುಲಿತು. ಎಲ್ಲರೂ ಹೋಗಿ ದೋಣಿಯೊಳಕ್ಕೆ ಉರುಳಿಕೊಂಡರು. ಕೂಡಲೇ ಇಬ್ಬರು ದೋಣಿಯಲ್ಲೇ ಎದ್ದು ನಿಂತರು. ಅವರನ್ನು ಶುಕ್ರಿ ಗುಂಡಿಟ್ಟು ಕೊಂದ. ಇನ್ನೊಬ್ಬನಿಗೆ ಗಾಯವಾಗಿ ಅವನು ದೋಣಿಯಲ್ಲೇ ಬಿದ್ದಿದ್ದ. ಶುಕ್ರಿ ಈ ಕೆಲಸ ಮಾಡುತ್ತಿದ್ದಾಗ ನಾನು ಚಾಕು ತೆಗೆದು ಬಂಧಿತನಾಗಿದ್ದವನ ಬಳ್ಳಿಯ ಕಟ್ಟುಗಳನ್ನೆಲ್ಲ ಕತ್ತರಿಸಿ ಅವನನ್ನು

ಎಬ್ಬಿಸಿ ಕುರಿಸಿದೆ. ಕೂಡಲೇ ಅವನಿಗೆ ಸ್ವಲ್ಪ ರಂ ಮದ್ಯವನ್ನು ಕುಡಿಸಿ ತಿನ್ನುವುದಕ್ಕೆ ಸ್ವಲ್ಪ ಬ್ರೆಡ್ ಅನ್ನು ಕೊಟ್ಟೆ. ಮಾತನಾಡಿಸಿದ್ದರಲ್ಲಿ ಅವನು ಸ್ಪೇನ್ ದೇಶದವನೆಂದು ಗೊತ್ತಾಯಿತು. ನನಗೆ ತಿಳಿದಿದ್ದ ಅಲ್ಪ ಸ್ವಲ್ಪ ಅವನ ಭಾಷೆಯಲ್ಲಿ ಆಮೇಲೆ ಮಾತನಾಡಬಹುದೆಂದು, ಈಗ ಇನ್ನೂ ಉಳಿದಿರುವ ಆ ಕ್ರೂರಿಗಳನ್ನು ಎದುರಿಸಬೇಕೆಂದು ಹೇಳಿ ಅವನ ಕೈಗೆ ಒಂದು ಪಿಸ್ತೂಲನ್ನು ಒಂದು ಕತ್ತಿಯನ್ನು ಕೊಟ್ಟೆ. ಅವನಿಗೆ ಏನೋ ಶಕ್ತಿ ಬಂದ ಹಾಗಾಗಿ ಕೂಡಲೇ ಅವರ ಮೇಲೆ ನುಗ್ಗಿ ಇಬ್ಬರನ್ನು ಕತ್ತಿಯಿಂದ ಕತ್ತರಿಸಿ ಹಾಕಿದ. ಗುಂಡು ಹಾರಿಸಿ ಖಾಲಿಯಾಗಿದ್ದ ಬಂದೂಕುಗಳನ್ನು ಓಡಿ ಹೋಗಿ ಎತ್ತಿಕೊಂಡು ಬರುವಂತೆ ಶುಕ್ರಿಗೆ ಹೇಳಿದೆ. ಅವನು ಓಡಿ ಹೋಗಿ ಅವುಗಳನ್ನು ಎತ್ತಿಕೊಂಡು ಬಂದ. ಸ್ಪಾನಿಯನು ಆ ಕ್ರೂರಿಗಳೊಡನೆ ಕತ್ತಿಯಿಂದ ಹೊಡೆದಾಡುತ್ತಿದ್ದಾಗ ನಾನು ಬೇಗ ಬೇಗ ಖಾಲಿ ಬಂದೂಕುಗಳಿಗೆಲ್ಲ ಮದ್ದುಗುಂಡು ತುಂಬಿದೆ. ಈಗ ನಾವು ಮೂರು ಮಂದಿ ಅವರನ್ನು ಎದುರಿಸಿ ನಿಂತೆವು. ಮೂವರೂ ಕೆಲವರನ್ನು ಕೊಂದೆವು, ಕೆಲವರನ್ನು ಗಾಯಗೊಳಿಸಿದೆವು. ಸ್ವಲ್ಪ ಹೊತ್ತಿನ ಮೇಲೆ ಗಾಯಗೊಂಡಿದ್ದವರು ರಕ್ತ ಸುರಿದು ಸುರಿದು ಪ್ರಾಣ ಬಿಟ್ಟರು. ಏಟಿಗೆ ಸಿಕ್ಕದೇ ಇದ್ದ ಮೂರು ಮಂದಿಯೂ, ಅವರ ಜೊತೆಯಲ್ಲಿ ಸ್ವಲ್ಪ ಗಾಯಗೊಂಡಿದ್ದ ಒಬ್ಬನು ಒಂದು ದೋಣಿಯಲ್ಲಿ ಕುಳಿತು ಬೇಗ ಬೇಗ ಹುಟ್ಟು ಹಾಕುತ್ತಾ ತೀರದಿಂದ ದೂರವಾಗುತ್ತಿದ್ದರು. ಶುಕ್ರಿ ಅವರ ಕಡೆ ಎರಡು ಮೂರು ಸಲ ಗುಂಡು ಹರಿಸಿದ. ಆದರೆ ಅವರಿಗೆ ಗೋಲಿ ತಗುಲಿಲ್ಲ. ಖಾಲಿಯಾಗಿದ್ದ ಇನ್ನೆರಡು ದೋಣಿಗಳು ಇದ್ದವಷ್ಟೇ. ಶುಕ್ರಿ ಒಂದನ್ನು ತೆಗೆದುಕೊಂಡು ಹೋಗಿ ತಪ್ಪಿಸಿಕೊಂಡು ಹೋಗುತ್ತಿದ್ದವರನ್ನು ಹಿಂಬಾಲಿಸಿಕೊಳ್ಳುವ ಸಲಹೆ ಮಾಡಿದ. ನನಗೂ ಅವನ ಸಲಹೆ ಸರಿಯಾಗಿ ತೋರಿತು. ಏಕೆಂದರೆ ತಪ್ಪಿಸಿಕೊಂಡು ಹೋದವರು ಕೊಟ್ಟ ವರ್ತಮಾನದ ಮೇಲೆ ಬಹುಶಃ ಅವರ ಒಟ್ಟು ಪಂಗಡವೇ 200-300 ದೋಣಿಗಳಲ್ಲಿ ಬಂದಿಳಿದರೆ ಅಷ್ಟು ಜನರೆದುರಿಗೆ ನಮ್ಮ ಕೈ ಏನೂ ನಡೆಯುವುದಿಲ್ಲವೆಂದು ಬಗೆದೆ. ಆದ್ದರಿಂದ ನಾನು ಒಂದು ದೋಣಿಯನ್ನು ಹತ್ತಿ ಶುಕ್ರಿಗೂ ಬರುವಂತೆ ಹೇಳಿದೆ. ನಾನು ದೋಣಿಯನ್ನು ಹತ್ತಿದ ಕೂಡಲೇ ಅಲ್ಲಿ ನನಗೊಂದು ಆಶ್ಚರ್ಯ ಕಾದಿತ್ತು. ಅದರಲ್ಲಿ ಒಬ್ಬ ಕಪ್ಪು ಮನುಷ್ಯ ಬಂಧಿತನಾಗಿ ಬಿದ್ದಿದ್ದ. ನಾನು ಅವನ ಬಂಧಗಳನ್ನೆಲ್ಲ ಕತ್ತರಿಸಿ ಕೈಕಾಲು ಬಿಡಿಸಿ ಎಬ್ಬಿಸಿ ಕೂರಿಸಲು ಪ್ರಯತ್ನಪಟ್ಟಿದ್ದೆ. ಅವನಿಗೆ ಏಳಲೂ ಶಕ್ತಿ ಇರಲಿಲ್ಲ, ಮಾತನಾಡಲೂ ಶಕ್ತಿ ಇರಲಿಲ್ಲ, ಸುಮ್ಮನೆ ನರಳುತ್ತಿದ್ದ. ಬಹುಶಃ ಅವನ ಪ್ರಾಣ ಬಿಡುವುದಕ್ಕೆ ತನ್ನ ಸರದಿ ಬಂದಿತ್ತೆಂದು ಭಾವಿಸಿದೆನೋ ಏನೋ. ಅವನ ಪ್ರಾಣಕ್ಕೆ ಅಪಾಯವಿಲ್ಲವೆಂದು ಅವನ ಭಾಷೆಯಲ್ಲಿ ತಿಳಿಸುವಂತೆ ಶುಕ್ರಿಗೆ ಹೇಳಿದೆ. ಅಲ್ಲದೆ ಅವನಿಗೆ ಚೇತನ ಬರುವಂತೆ ಸ್ವಲ್ಪ ರಂ ಮದ್ಯವನ್ನು ಕುಡಿಸುವಂತೆ ಹೇಳಿದೆ. ಮಲಗಿದ್ದ ಹಾಗೆಯೇ ಅವನಿಗೆ ಶುಕ್ರಿ ಸ್ವಲ್ಪ ಮದ್ಯವನ್ನು ಕುಡಿಸಿದ. ಸ್ವಲ್ಪ ಚೇತನ ಬಂದು ಅವನು ದೋಣಿಯಲ್ಲಿ ಎದ್ದು ಕುಳಿತ. ಶುಕ್ರಿ ಅವನನ್ನು ಒಂದು ಕ್ಷಣ ದಿಟ್ಟಿಸಿ ನೋಡಿದ. ಕೂಡಲೇ ಬಗ್ಗಿ ಅವನಿಗೆ ಮುತ್ತಿಡುತ್ತಾ ತಬ್ಬಿಕೊಳ್ಳುತ್ತಾ ಕೂಗಿ ನಕ್ಕು ಕುಣಿದಾಡಿದ. ಏನೋ ಹಾಡು ಹೇಳುತ್ತಾ ಆನಂದದಿಂದ ಚಪ್ಪಾಳೆ ತಟ್ಟುತ್ತಾ ಮತ್ತೆ ಮತ್ತೆ ಕುಣಿದು ಕುಪ್ಪಳಿಸಿದ. ನಾನು ಇದನ್ನೆಲ್ಲ ಆಶ್ಚರ್ಯದಿಂದಲೂ ಮರುಕದಿಂದಲೂ ನೋಡುತ್ತಿದ್ದೆ. ಕುಣಿದಾಟವೆಲ್ಲ ನಿಂತ ಮೇಲೆ ಶುಕ್ರಿ ಬಂಧಿತನಾಗಿದ್ದವನು ತನ್ನ ತಂದೆ ಎಂದು ತಿಳಿಸಿದ. ಈ ಅನಿರೀಕ್ಷಿತ ಘಟನೆಯಿಂದ ನಾವು ದೋಣಿಯಲ್ಲಿ ಬೆನ್ನಟ್ಟಿ ಹೋಗುವ ಕೆಲಸವನ್ನು ನಿಲ್ಲಿಸಬೇಕಾಯಿತು. ಈ ವೇಳೆಗೆ ಅವರು ಬಹಳ ದೂರ ಹೋಗಿದ್ದರು. ಅವರು ಹೊರಟ 2 ಗಂಟೆಗಳಲ್ಲೇ ಸಮುದ್ರದಲ್ಲಿ ಭಾರೀ ಗಾಳಿ ಎದ್ದು ಬೀಸಲಾರಂಭಿಸಿತು. ಆದ್ದರಿಂದ ನಾವು ಅವರ ಹಿಂದೆ ಹೋಗದೇ ಇದ್ದದ್ದೇ ಒಳ್ಳೆಯದಾಯಿತು ಎಂದುಕೊಂಡೆ. ಆ ಗಾಳಿಯಲ್ಲೂ ಹೊರಟಾಗಿದ್ದ ಸಮುದ್ರದಲ್ಲೂ ಅವರು ಸುರಕ್ಷಿತವಾಗಿ ಹಿಂದಿರುಗುವರೆಂದು ನಾನು ನಂಬಲಿಲ್ಲ. ಮಾರನೆಯ ದಿನ ಶುಕ್ರಿಯನ್ನು ಕಳಿಸಿ ನಾವು ಅಲ್ಲೇ ಬಿಟ್ಟು ಬಂದಿದ್ದ ಬಂದೂಕುಗಳನ್ನೆಲ್ಲ ತರಿಸಿಕೊಂಡೆ. ಅಲ್ಲದೆ ಅವರ ಕ್ರೂರ ಕೃತ್ಯದ ಸ್ಥಳದಲ್ಲಿ ಬಿದ್ದಿದ್ದ ಮೂಳೆ ರಾಶಿಯನ್ನು 17 ಹೆಣಗಳನ್ನು ಮರಳಲ್ಲಿ ಹೂತು ಬಿಡುವಂತೆ ಅವನಿಗೆ ಅಪ್ಪಣೆ ಮಾಡಿದೆ. ಈ ರೀತಿ ರಕ್ಷಿಸಲ್ಪಟ್ಟ ಶುಕ್ರಿಯ ತಂದೆಯನ್ನು ಸ್ಪಾನಿಯನನ್ನು ಮನೆಗೆ ಕರೆದುಕೊಂಡು ಬಂದು ವಿಶ್ರಮಿಸಿಕೊಳ್ಳುವುದಕ್ಕೆ ಅವರಿಗೆ ಸ್ಥಳ ಮಾಡಿಕೊಟ್ಟೆ. ಅವರು ವಿಶ್ರಮಿಸಿಕೊಳ್ಳುತ್ತಿದ್ದಾಗ ನಾನು ಅವರಿಗೆ ಆಹಾರ ಸಿದ್ಧ ಮಾಡುತ್ತಿದ್ದೆ. ಅವರು ಸಂಜೆಯ ತನಕ ನಿದ್ದೆ ಮಾಡಿ ಎದ್ದರು. ಕೂಡಲೇ ಎಲ್ಲರೂ ರಾತ್ರಿಯ ಊಟವನ್ನು ಮುಗಿಸಿ ಹೆಚ್ಚು ವಿಷಯ ತಿಳಿದುಕೊಳ್ಳಲು ಮಾತಿಗೆ ಪ್ರಾರಂಭಿಸಿದೆವು. ಮೊದಲು ಆ 4 ಜನ ತಪ್ಪಿಸಿಕೊಂಡು ಹೋದುದರ ಪರಿಣಾಮ ಏನಾಗಬಹುದು ಎಂದು ತಂದೆಯನ್ನು ಅವನ ಭಾಷೆಯಲ್ಲಿ ವಿಚಾರಿಸಿ ತಿಳಿದು ಹೇಳುವಂತೆ ಶುಕ್ರಿಗೆ ಹೇಳಿದೆ. ಶುಕ್ರಿಯ ತಂದೆಯ ಅಭಿಪ್ರಾಯದಲ್ಲಿ ಅವರು ತಮ್ಮ ಸ್ಥಳ ತಲುಪುವುದಕ್ಕೆ ಮೊದಲೇ ಬಿರುಗಾಳಿಗೆ ಸಿಕ್ಕು ದೋಣಿ ಮಗುಚಿ ನೀರು ಪಾಲಾಗಿರುತ್ತಾರೆ, ಅಥವಾ ಗಾಳಿ ಅವರನ್ನು ಇನ್ನೂ ದಕ್ಷಿಣಕ್ಕೆ ಒಯ್ದು ಅವರು ಅಲ್ಲಿದ್ದ ದ್ವೀಪದ ಕಾಡು ಜನರ ಬಾಯಿಗೆ ತುತ್ತಾಗಿರುತ್ತಾರೆ. ಒಂದು ವೇಳೆ ತಮ್ಮ ಸ್ಥಳವನ್ನು ಸೇರಿದ್ದರೆ ಏನು ಮಾಡುವರೋ ಹೇಳುವುದು ಕಷ್ಟ ಎಂಬುದಾಗಿತ್ತು. ಆದರೆ ಅವರೆಲ್ಲ ಬಹಳ ಹೆದರಿದ್ದರು. ಬಹುಶಃ ಉಳಿದವರೆಲ್ಲರೂ ಸಿಡಿಲಿನಿಂದ ಸತ್ತರೆಂದೂ ಮನುಷ್ಯರ ಕೈಯಿಂದ ಸಾಯಲಿಲ್ಲವೆಂದೂ ತಾವು ನೋಡಿದ್ದ ಶುಕ್ರಿ ಮತ್ತು ನಾನು ಅವರನ್ನು ನಾಶ ಮಾಡುವುದಕ್ಕೆ ಬಂದಿದ್ದ ಭೂತಗಳೆಂದು ವರದಿ ಮಾಡಬಹುದು ಎಂದು ಅವನ ಊಹೆಯಾಗಿತ್ತು. ಇವನ ಕಡೆಯ ಊಹೆ ಸರಿಯಾಗಿತ್ತೆಂದು
ನನಗೆ ಆಮೇಲೆ ಬೇರೆ ಮುಖಾಂತರ

ತಿಳಿಯಿತು. ಈ ನಾಲ್ಕು ಜನರು ಸುರಕ್ಷಿತವಾಗಿ ತಮ್ಮ ಸ್ಥಳವನ್ನು ತಲುಪಿ ತಮ್ಮ ಭಯಾನಕವಾದ ಅನುಭವವನ್ನು ವರ್ಣಿಸಿದ ಕಥೆ ಅವರ ಪಂಗಡಗಳಲ್ಲೆಲ್ಲ ಬಹುಬೇಗ ಹರಡಿತು. ಎಲ್ಲರೂ ಇದನ್ನು ಒಂದು ಮಾಯಾದ್ವೀಪವೆಂದು, ಇಲ್ಲಿಗೆ ಕಾಲಿಟ್ಟವರನ್ನು ಅವರ ಕಲ್ಪನೆಯ ದೇವತೆಗಳು ಸಿಡಿಲು ಕಳಿಸಿ ನಾಶ ಮಾಡುವರೆಂದು ಭಾವಿಸಿದರು. ಅನಂತರ ಆ ಜನಗಳು ಯಾರೂ ಇಲ್ಲಿಗೆ ಬರುವ ಸಾಹಸ ಮಾಡಲಿಲ್ಲ. ಪುನಃ ದೋಣಿಗಳು ಕಾಣಿಸಿಕೊಳ್ಳದೆ ಕೆಲವು ಕಾಲ ತಳ್ಳಿತು. ಅವರು ದೊಡ್ಡ ಗುಂಪು ಕಟ್ಟಿಕೊಂಡು ಪತ್ತೆ ಬಂದಾರೆಂಬ ಹೆದರಿಕೆ ಸವೆದು ಹೋಗಿತ್ತು. ಸಮುದ್ರದಾಚೆಯ ಭೂಭಾಗಕ್ಕೆ ಹೋಗಬೇಕೆಂದು ನಾನು ಮೊದಲು ಮಾಡಿಕೊಂಡಿದ್ದ ಯೋಚನೆ ಪುನಃ ಉಂಟಾಯಿತು. ನಾನು ಹೋಗುವುದು ನಿಶ್ಚಯವಾದರೆ ತಮ್ಮ ಜನರ ಸೌಜನ್ಯಕ್ಕೆ ತಾನು ಹೊಣೆಯಾಗಿರುವುದಾಗಿ ಶುಕ್ರಿಯ ತಂದೆ ಹೇಳಿದ. ಸ್ಪಾನಿಯನೊಡನೆ ಮಾತನಾಡಿ ಅವನಿಂದ ಕೆಲವು ವಿಚಾರಗಳನ್ನು ತಿಳಿದುಕೊಂಡೆ. ಅದರ ಸಾರಾಂಶ ಇಷ್ಟು. ಸುಮಾರು 4 ವರ್ಷಗಳ ಹಿಂದೆ ಅವರ ಹಡಗು ದಕ್ಷಿಣ ಅಮೆರಿಕಾದಿಂದ ಯುರೋಪಿಗೆ ಹೊರಟಿತ್ತು. ಆಗ ಸಮುದ್ರದಲ್ಲಿ ಭಾರೀ ಸುಂಟರಗಾಳಿಗೆ ಸಿಕ್ಕು ದಾರಿ ತಪ್ಪಿ ಯಾವುದೋ ಬಂಡೆಗೆ ಅಪ್ಪಳಿಸಿ ಒಡೆದು ಹೋಯಿತು. ಎಲ್ಲರೂ ನೀರಿಗೆ ಬಿದ್ದರು. ಕೆಲವರು ಮುಳುಗಿ ಸತ್ತರು. 17 ಜನ ಮಾತ್ರ ಉಳಿದುಕೊಂಡು ಹತ್ತಿರವೇ ಸಿಕ್ಕಿದ ತೀರವನ್ನು ಬಹಳ ಕಷ್ಟದಿಂದ ಸೇರಿದರು. ತೀರದ ಈ ಭಾಗ ಮನುಷ್ಯ ಮಾಂಸವನ್ನು ತಿನ್ನುವ ಕಪ್ಪು ಮನುಷ್ಯರ ಪಂಗಡಗಳ ವಾಸಸ್ಥಾನವಾಗಿತ್ತು. ಅಲ್ಲಿಗೆ ಹೋಗಿ ಬಿದ್ದ ಇವರು ಆ ಜನರೊಡನೆ ಸ್ನೇಹದಿಂದ ವರ್ತಿಸಿ ಅಲ್ಲೇ ಪ್ರತ್ಯೇಕವಾದ ಒಂದು ಸ್ಥಳದಲ್ಲಿ ನೆಲೆಸಿದರು. ಅವರಲ್ಲಿ 5 ಜನ ಪೋರ್ಚುಗೀಸರು, ಉಳಿದವರೆಲ್ಲ ಸ್ಪಾನಿಯರು ಆಗಿದ್ದರು. ಅಲ್ಲಿ ಅವಶ್ಯಕವಾದ ಅನೇಕ ಪದಾರ್ಥಗಳ ಅಭಾವದಿಂದ ಅವರ ಜೀವನೋಪಾಯ ಬಹಳ ಕಷ್ಟವಾಗಿತ್ತು. ಅವರ ಬಳಿ ಬಂದೂಕು, ಕೋವಿ ಮುಂತಾದ ಕೆಲವು ಆಯುಧಗಳಿದ್ದವು. ಆದರೆ ಅವುಗಳಿಗೆ ಬೇಕಾದ ಮದ್ದುಗುಂಡು ಇಲ್ಲದೆ ಅವೆಲ್ಲ ವ್ಯರ್ಥವಾಗಿದ್ದವು. ಅವನು ಇಷ್ಟು ತಿಳಿಸಿದ ಮೇಲೆ ನಾನು ಅವನನ್ನು ಕುರಿತು, ನೀವು ಅಲ್ಲಿಂದ ತಪ್ಪಿಸಿಕೊಂಡು ಪಾರಾಗುವ ಯೋಚನೆ ಮಾಡಲಿಲ್ಲವೇ ಎಂದು ಕೇಳಿದೆ. ಎಷ್ಟೋ ಸಲ ಆಲೋಚನೆ ನಡೆಸಿದೆವು. ನಮ್ಮಲ್ಲಿ ತಕ್ಕಷ್ಟು ದೊಡ್ಡ ದೋಣಿಯಾಗಲಿ ಅದನ್ನು ಮಾಡಿಕೊಳ್ಳುವ ಆಯುಧ ಸಲಕರಣೆಗಳಾಗಲಿ ಇರಲಿಲ್ಲ. ಅಷ್ಟು ಜನರಿಗೆ ಆಹಾರ ದಾಸ್ತಾನು ಮಾಡಿ ಒದಗಿಸುವುದು ಸಾಧ್ಯವಿರಲಿಲ್ಲ. ಆದ್ದರಿಂದ ನಮ್ಮ ಯೋಚನೆ ಕಾರ್ಯರೂಪಕ್ಕೆ ಬರಲೇ ಇಲ್ಲ ಎಂದ ಸ್ಪಾನಿಯ. ಅಷ್ಟು ಜನರೂ ಇಲ್ಲಿಗೆ ಬಂದು ಸಹಾಯ ಮಾಡಿದರೆ ನಮ್ಮ ಒಟ್ಟು ಪ್ರಯತ್ನದಿಂದ ನಾವೆಲ್ಲರೂ ಇಲ್ಲಿಂದ ಪಾರಾಗಿ ಪುನಃ ನಮ್ಮ ನಮ್ಮ ಜನರನ್ನು ಸೇರಬಹುದೆಂದು ನನಗೆ ತೋರಿತು. ಈ ಮಾತನ್ನು ಸ್ಪಾನಿಯನಿಗೆ ಹೇಳಿ ಅವನ ಸಂಗಡಿಗರು ಈ ಸಲಹೆಗೆ ಏನು ಹೇಳಿಯಾರು ಎಂದು ಕೇಳಿದೆ. ಅವರೆಲ್ಲ ಬಹಳ ಒಳ್ಳೆಯ ಮನುಷ್ಯರು, ಪ್ರಾಮಾಣಿಕರು. ಆದರೆ ಯಾರಿಗೂ ಆಯುಧಗಳಿಲ್ಲ, ಬಟ್ಟೆಬರಿಗಳಿಲ್ಲ. ಹೊಟ್ಟೆಪಾಡಂತೂ ತೀರಾ ಕಷ್ಟವಾಗಿದೆ. ಸದಾ ಆ ಕಪ್ಪು ಕ್ರೂರಿಗಳ ಕರುಣೆ ವಿವೇಚನೆಗಳಿಗೆ ಒಳಗಾಗಿ ಅಲ್ಲಿಂದ ತಪ್ಪಿಸಿಕೊಂಡು ಸ್ವದೇಶಕ್ಕೆ ಹೋಗುವ ಮಾರ್ಗವೇ ಇಲ್ಲದೆ ಅಲ್ಲಿ ದಿನ ತಳ್ಳುವುದು ನಮ್ಮವರಿಗೆ ಸಹಿಸಲು ಅಸಾಧ್ಯವಾಗಿದೆ. ಆದ್ದರಿಂದ ನೀವು ಅವರನ್ನು ರಕ್ಷಿಸುವ ಭಾರವನ್ನು ವಹಿಸುವುದಾದರೆ ಅವರೆಲ್ಲ ನಿಮಗೆ ಬಹಳ ಕೃತಜ್ಞರಾಗಿರುತ್ತಾರೆ. ಅಷ್ಟೇ ಅಲ್ಲ, ನಿಮ್ಮ ಹತ್ತಿರವೇ ಇರುವುದಕ್ಕೂ ಸಾಯುವುದಕ್ಕೂ ಸಂತೋಷದಿಂದ ಒಪ್ಪುತ್ತಾರೆ. ಇದರಲ್ಲಿ ಸಂಶಯವಿಲ್ಲ ಎಂದು ಹೇಳಿದ. ಈ ಮಾತನ್ನು ಕೇಳಿದ ಕೂಡಲೇ ನಾನು ಆ ಬಿಳಿಯವರನ್ನು ಇಲ್ಲಿಗೆ ಬರಮಾಡಿಕೊಳ್ಳುವ ತೀರ್ಮಾನ ಮಾಡಿದೆ. ಈ ಕೆಲಸಕ್ಕೆ ಸ್ಪಾನಿಯನನ್ನು, ಶುಕ್ರಿಯ ತಂದೆಯನ್ನು ಕಳಿಸುವುದೆಂದು ನಿರ್ಧರಿಸಿದೆ. ಅವರು ಹೊರಡಲು ಎಲ್ಲಾ ಸಿದ್ಧವಾಗಿದ್ದಾಗ ಸ್ಪಾನಿಯನೇ ಮುಚ್ಚುಮರೆಯಿಲ್ಲದೆ ಒಂದು ಆಕ್ಷೇಪಣೆಯನ್ನು ನೋಡಿದ. ಅವನ ಆ ಮಾತಿನಲ್ಲಿ ಬಹಳ ಮುಂದಾಲೋಚನೆ ಇತ್ತೆಂದು ನನಗೆ ತೋರಿತು. ಶುಕ್ರಿಯ ತಂದೆಯೂ ಸ್ಪಾನಿಯನೂ ರಕ್ಷಿತರಾಗಿ ನಮ್ಮನ್ನು ಸೇರಿದ ಮೇಲೆ ನನ್ನ ಮಾನವ ಸಂಸಾರದಲ್ಲಿ 4 ಮಂದಿಯಾಗಿದ್ದೆವು. ಆಹಾರ, ಅದರಲ್ಲೂ ಬಾರ್ಲಿ ಮತ್ತು ಭತ್ತ, ಇವುಗಳ ದಾಸ್ತಾನು ನಮ್ಮಲ್ಲಿ ಇಬ್ಬರಿಗಾಗುವಷ್ಟು ಮಾತ್ರ ಇತ್ತು. ಮುಂದೆ ಬೆಳೆ ಹೆಚ್ಚಿಸಿಕೊಳ್ಳುವ ತನಕ ಅದನ್ನೇ ಈಗ 4 ಬಾಯಿಗಳಿಗೆ ಹಂಚಿಕೊಳ್ಳಬೇಕಾಗಿತ್ತು. ಆದ್ದರಿಂದ ಕೂಡಲೇ 16 ಮಂದಿಯನ್ನು ಕರೆತಂದರೆ ಇಲ್ಲಿನ ನಮ್ಮ ಆಹಾರದ ಸಮಸ್ಯೆ ಬಹಳ ತೊಡಕಾಗುತ್ತಿತ್ತು. ಅಲ್ಲದೆ ಅಲ್ಲಿಗೆ ಹೋಗುವಾಗ ಇಬ್ಬರಿಗೂ, ಅಲ್ಲಿಂದ ಬರುವಾಗ 18 ಮಂದಿಗೂ ಪ್ರಯಾಣ ಕಾಲದಲ್ಲಿ ಬೇಕಾದ ಆಹಾರಕ್ಕಾಗಿ ಇದ್ದ ಕಾಳನ್ನು ಒದಗಿಸಿದರೆ ಪರಿಸ್ಥಿತಿ ಮತ್ತೂ ಕಠಿಣವಾಗುತ್ತಿತ್ತು. ಇದನ್ನೆಲ್ಲ ಯೋಚಿಸಿ ಮುಂದಿನ ಬಿತ್ತನೆಯಲ್ಲಿ ಹೆಚ್ಚು ಕಾಳನ್ನು ಬಿತ್ತಿ ಅವರೆಲ್ಲರಿಗೂ ಸಾಕಾದಷ್ಟು ಆಹಾರ ಧಾನ್ಯವನ್ನು ಒದಗಿಸಿಕೊಳ್ಳುವ ತನಕ ಅವರನ್ನು

ಇಲ್ಲಿಗೆ ಬರಮಾಡಿಕೊಳ್ಳುವ ಕೆಲಸವನ್ನು ಮುಂದಕ್ಕೆ ಹಾಕುವುದು ಒಳ್ಳೆಯದು ಎಂದು ಸ್ಪಾನಿಯ ಹೇಳಿದ. ಅವನ ಸಲಹೆ ನನಗೆ ಬಹಳ ಸೂಕ್ತವಾಗಿ ಕಂಡಿತು. ಆದ್ದರಿಂದ ಈ ಕೆಲಸವನ್ನು ಇನ್ನು 6 ತಿಂಗಳ ಮಟ್ಟಿಗೆ ಮುಂದಕ್ಕೆ ಹಾಕಿದೆ. ಅವರೆಲ್ಲ ಬಂದ ಕಾಲಕ್ಕೆ ಎಲ್ಲರ ವಾಸಕ್ಕೂ ಆಹಾರಕ್ಕೂ ತಕ್ಕ ಏರ್ಪಾಡು ಮಾಡುವುದರಲ್ಲಿ ಕಾಲ ಕಳೆದವು. ಮುಖ್ಯವಾಗಿದ್ದುದು ವ್ಯವಸಾಯ. ಲೆಕ್ಕಾಚಾರ ಮಾಡಿ ತಕ್ಕಷ್ಟು ಜಮೀನನ್ನು ಹೆಚ್ಚಿಸಿಕೊಂಡು ತಕ್ಕ ಪ್ರಮಾಣದಲ್ಲಿ ಕಾಳನ್ನು ಬಿತ್ತಿದೆವು. ಈಗ 4 ಮಂದಿ ಇದ್ದದ್ದರಿಂದ ಎಲ್ಲಾ ಕೆಲಸವೂ ನಿರಾಯಾಸವಾಗಿತ್ತು. ಕೊಯ್ಲಿನ ಕಾಲ ಬಂತು. ಎಲ್ಲರೂ ಕೈ ಹಾಕಿ ಕಟಾವು ಮಾಡಿ ತೆನೆ ಬಿಡಿಸಿ ಕಾಳು ಸಂಗ್ರಹಿಸಿದೆವು. ಹೆಚ್ಚು ಕಡಿಮೆ ನಾವು ನಿರೀಕ್ಷಿಸಿದಷ್ಟೇ ಫಸಲು ಬಂದಿತ್ತು. ಇದು ಜೊತೆಗೆ ಮೇಕೆ, ಮೊಲ, ಆಮೆ ಮುಂತಾದ ಪ್ರಾಣಿಗಳ ಮತ್ತು ಕಾಡುಕೋಳಿ, ಪಾರಿವಾಳ ಮುಂತಾದ ಪಕ್ಷಿಗಳ ಮಾಂಸವೂ ಹಣ್ಣು ಹಂಪಲುಗಳು ಸೇರಿ ಬರುವ ಅತಿಥಿಗಳಿಗೆಲ್ಲ ಸಾಕಾಗುವಷ್ಟು ಸಮೃದ್ಧಿಯಾದ ಆಹಾರವಿತ್ತು. ಇಲ್ಲಿ ಎಲ್ಲ ಸಿದ್ಧವಾದ ಮೇಲೆ ಒಂದು ದಿನ ಸ್ಪಾನಿಯನೂ ಶುಕ್ರಿಯ ತಂದೆಯೂ ಆ ಕಾಡು ಜನರು ಬಿಟ್ಟು ಹೋಗಿದ್ದ 2 ದೋಣಿಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರಲ್ಲಿ ಕುಳಿತು ಹೊರಟರು. ಅವರು ಹೊರಡುವಾಗ ಪ್ರಯಾಣ ಕಾಲದಲ್ಲಿ ಅವರಿಬ್ಬರಿಗೂ ಹಿಂದಿರುಗುವಾಗ ಅವರೆಲ್ಲರಿಗೂ ಸಾಕಾದಷ್ಟು ಬ್ರೆಡ್, ರೊಟ್ಟಿ, ಒಣಗಿಸಿದ ದ್ರಾಕ್ಷಿ ಮುಂತಾದವನ್ನು ದೋಣಿಯಲ್ಲಿ ತುಂಬಿ ಕಳುಹಿಸಿದೆ. ಅವರೆಲ್ಲ ವಾಪಸ್ಸು ಬಂದಾಗ ನನಗೆ ಅವರೇ ಎಂದು ದೂರದಿಂದಲೇ ಗೊತ್ತಾಗುವಂತೆ ಒಂದು ಸಂಕೇತವನ್ನು ತೋರಿಸಬೇಕೆಂದು ಏರ್ಪಾಟು ಮಾಡಿದೆ. ಕಡೆಯದಾಗಿ ಭಗವಂತನ ಕರುಣೆಯಿಂದ ಹೋಗುವಾಗಲೂ ಬರುವಾಗಲೂ ಅವರ ಪ್ರಯಾಣ ನಿರಾಪದವಾಗಿರಲಿ ಎಂದು ಪ್ರಾರ್ಥಿಸಿ ಅವರಿಗೆ ಸುಖ ಪ್ರಯಾಣವನ್ನು ಬಯಸಿ ಕಳಿಸಿದೆ. ಅವರು ಹೋಗಿ ಬರುವುದಕ್ಕೆ ಸುಮಾರು 2 ವಾರಗಳ ಮೇಲೆ ಹಿಡಿಯಬಹುದು ಎಂದು ಊಹಿಸಿದ್ದೆ. ಈ ದ್ವೀಪ ನಿಜವಾಗಿಯೂ ಜನಭರಿತವಾಗಿ ನನ್ನ ರಾಜ್ಯಕ್ಕೆ ಕಳೆ ಏರುವ ಕಾಲವನ್ನೇ ಎದುರು ನೋಡುತ್ತಾ ಮುಂದಿನ ನಾನಾ ಯೋಚನೆಗಳಲ್ಲಿ ಕಾಲ ಕಳೆಯುತ್ತಿದ್ದೆ.

ಇದುವರೆಗೂ ಚಿಣ್ಣರ ಚಿಲಿಪಿಲಿ ಸರಣಿ ಕಾರ್ಯಕ್ರಮದಲ್ಲಿ ಡೇನಿಯಲ್ ಡಿಫೋ ಅವರ ರಾಬಿನ್ಸನ್ ಕ್ರೂಸೋ ಪ್ರಸಾರವಾಯಿತು. ಅನುವಾದ ಆನಂದ ಅವರು, ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು.

0: open for preschool, LKG, UKG and first standard to 7th standard. Seats are limited. So, hurry up. For more details, contact 9620228026 or 9731121638 or 9620228187.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜೆಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
2: ಪ್ರಿಯ ಕೇಳುಗರೆ, ಇದೀಗ ಕೇಳಿ ಸಾರಂಗ ಪೇರೆಂಟಿಂಗ್ ಗ್ರೂಪ್ ನಡೆಸಿಕೊಡುವ ವಾತ್ಸಲ್ಯ ಪಥ ಆಪ್ತ ಸಮಾಲೋಚನೆಯ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಸ್ತುತಿ ಶ್ರೀಮತಿ ಪೂರ್ಣಿಮಾ ಪುರೋಹಿತ್ ಅವರು ಮತ್ತು ಶ್ರೀಮತಿ ಶಾಂತಾ ನಾಗರಾಜ್ ಅವರು.
3: ನನ್ನ ಹೆಸರು ಪೂರ್ಣಿಮಾ. ನಾನು ಬೆಂಗಳೂರಿನ ಪ್ರಸನ್ನ ಆಪ್ತ ಸಲಹಾ ಕೇಂದ್ರದ ಮಲ್ಲೇಶ್ವರಂ ಶಾಖೆಯಲ್ಲಿ ಆಪ್ತ ಸಮಾಲೋಚಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ.
4: ನಮಸ್ಕಾರ ಪೂರ್ಣಿಮಾ. ಈ ಪರಿಣಾಮಕಾರಿಯಾದ
3: ಹೇಳಬೇಕು ಅಂದ್ರೆ, ಪರಿಣಾಮಕಾರಿಯಾದ ಸಂವಹನ ಅಂತ ನೀವು ಹೇಳಿದ ತಕ್ಷಣ ನನಗೆ ಅನ್ನಿಸ್ತಾ ಇರೋದು ಈ ಮೊಬೈಲ್ಗಳು. ಮೊಬೈಲ್ಗಳು ಬಂದು ಸಂವಹನನ ಒಂದ್ ರೀತಿಯಿಂದ ಜಾಸ್ತಿ ಮಾಡಿವೆ, ಒಂದ್ ರೀತಿಯಿಂದ ಹಾಳು ಮಾಡಿವೆ.
4: ಹತ್ರ ದೂರದ ಜೊತೆ ಚೆನ್ನಾಗಿ ಮಾತಾಡ್ತಾರೆ,
3: ಹೌದು.
4: ಹತ್ರ ಇರೋರು ಅಕ್ಕಪಕ್ಕದಲ್ಲಿ ಕೂತಿರೋ ಜೊತೆ ಮಾತಾಡ್ತಾರೆ,
3: ಹೌದು. ಒಂದೊಂದ್ಸಲಿ ಯಾರ ಜೊತೆನೋ ಹರಟೆ ಹೊಡಿತಾ ಇರ್ತಾರೆ, ಹರಟೆ ಹೊಡಿತಾರೆ ಹೊಡಿತಾರೆ, ಗಂಟೆಗಟ್ಟಲೆ ಹರಟೆ ಹೊಡಿತಾ ಇರ್ತಾರೆ. ಅಷ್ಟರಲ್ಲಿ ಇಲ್ಲಿ ಎದುರುಗಡೆ ಇರೋರ್ಗೆ, ಸುತ್ತಮುತ್ತಲು ಇರೋರ್ಗೆ ಏನಾಗ್ತಾ ಇದೆ ಅಂತ ಅನ್ನೋದನ್ನ ಗಮನಿಸೋದೇ ಇಲ್ಲ. ಹೀಗಾಗಿ ಇವರು ಮೊಬೈಲ್ ಇದ್ರ ಮೇಲೆ ಒಂದು ನಿಯಂತ್ರಣ ಇಟ್ಕೊಳ್ಳೋ ಅಂತದ್ದು.
4: ಆಮೇಲೆ ಸಂವಹನದಲ್ಲಿ ನಾನು ಕೆಲವು ಸತಿ ನೋಡಿದೀನಿ, 3.5-4 ವರ್ಷದ ಮಕ್ಕಳನ್ನ ಮನಸ್ಸಲ್ಲಿ ಇಟ್ಕೊಂಡ ತುಂಬಾ ಸತಿ ಅವಾಗ ತನಗೆ ಏನಾಗ್ತಿದೆ ಅಂತ ಹೇಳ್ಕೊಳಕ್ ಗೊತ್ತಾಗಲ್ಲ.
3: ಹೌದು,
4: ಅರ್ಧ ಹೇಳತ್ವ ಅರ್ಧ ಹೇಳಲ್ಲ. ಅನೇಕರು ದೊಡ್ಡವರಾದ್ಮೇಲೆ ಕೂಡ ತಾವೇನ್ ಹೇಳ್ಬೇಕಾಗಿರೋದಿದೆ ಅನ್ನೋದನ್ನ ಸರಿಯಾಗಿ ಹೇಳದೇನೆ ಸುತ್ತಿ ಬಳಸಿ ವಿಷಯ ಬಿಟ್ಬಿಡ್ತಾರೆ, ಇನ್ನೇನು ಹೇಳ್ತಾರೆ. ಬಹಳಷ್ಟು ಜನಕ್ಕೆ ಈ ಸಂವಹನ ನಿರ್ವಹಣೆ ಬಹಳ ಕಷ್ಟ ಇದೆ.
3: ಅದಕ್ಕೆಲ್ಲ ತಂದೆ ತಾಯಿಗಳಿಗೆ ಇಲ್ಲಿ ರೋಲ್ ಮಾಡೆಲ್ಸ್ ಆಗಿ ಅವ್ರು ವರ್ಬಲ್ ಕಮ್ಯುನಿಕೇಶನ್ ಅಂತ ಹೇಳ್ತೀನಿ,
4: ತುಂಬಾ ಕಷ್ಟ.
3: ಮನೆಯಲ್ಲಿ ಒಬ್ರಿಗೊಬ್ರು ಮಾತಾಡೋ ಪದ್ಧತಿನೇ ಹೋಗ್ತಾ ಇದೆ ಇವಾಗ ಮೊಬೈಲ್ಗಳು ಬಂದ್ಮೇಲೆ. ಸೊ ಹಿಂಗಾಗಿ ಒಬ್ರಿಗೊಬ್ರು ಮಾತಾಡೋ ಅಂತದ್ದು ಪರಿಸ್ಪರ್ಕವಾಗಿ, ಮತ್ತೆ ಊಟ ಮಾಡುವಾಗ ಇದ್ ಮಾಡುವಾಗ ಮೊಬೈಲ್ ಅನ್ನು ದೂರ ಇಟ್ಟು ಊಟದ ಬಗ್ಗೆ ಮಾತಾಡೋ ಅಂತದ್ದು.
4: ಊಟದ ಬಗ್ಗೆ
3: ಹೌದು,
4: ಬಾಯಿ ಮುಚ್ಕೊಂಡು ತಿನ್ಕೊಂಬೋದು,
3: ಹೌದು.
4: ಅದ್ರ ರುಚಿ ಏನು ಗೊತ್ತಾಗಲ್ಲ,
3: ಹೌದು ಹೌದು.
4: ಅದನ್ನ ಎಷ್ಟು ಹೇಳಿಸ್ಬೇಕಲ್ವ ತಂದೆ ತಾಯಿ, ಅಂತ ನೀ ತಿಂತಿದ್ಯಲ್ಲ, ಏನ್ ತರಕಾರಿ ತಿಂತಾ ಇದೀಯಾ, ಅದ್ರ ರುಚಿ ನಿಮ್ಗೆ ಏನ್ ಅನ್ನಿಸ್ತಾ ಇದೆ.
3: ಹೌದು,
4: ಇಂಥದೆಲ್ಲ ಮನೆಯಲ್ಲಿ ಸ್ಪಷ್ಟವಾಗಿ ಮಾತಾಡೋದನ್ನ ಒಂದು ವಾತಾವರಣ ಕಲ್ಪಿಸಿದ್ರೆ ಅವ್ರವರ್ಗು ಸರಿಯಾಗಿ ಮಾತಾಡ್ತಾರಪ್ಪ.
3: ಹಾಗೆ ಮಾತಾಡುವಾಗ ನೆಗೆಟಿವ್ ಆಗಿ ಕ್ರಿಟಿಸೈಸ್ ಮಾಡೋದು, ಆ ಮಗು ಏನಾರ ಹೇಳಿದಾಗ ಕಾಮೆಂಟ್ ಮಾಡೋದು, ಇದೆಲ್ಲ ಮಾಡಿದಾಗ ಮಗುವಿನ ಮನಸ್ಸಿನಲ್ಲಿ ಒಂದು ಅಯ್ಯೋ ಏನಂತಾರೋ, ತಿಳ್ಕೊಳ್ತಾರೋ ಏನೋ, ಬೈತಾರೋ ಏನೋ, ಅಥವಾ ಆಡ್ಕೊಂಡು ನಕ್ ಬಿಡ್ತಾರೋ ಏನೋ ಅಂತ ಈ ತರ ಇನ್ಹಿಬಿಷನ್ಸ್
4: ಬೆಳೆಯುತ್ತೆ. ಎಷ್ಟು ಸಮಸ್ಯೆ ಆಗುತ್ತೆ ಅಂದ್ರೆ ಪರಿಣಾಮಕಾರಿ ಸಂವಹನ ದೊಡ್ಡವರಾದ್ಮೇಲೆ ಅವ್ರೊಂದು ಇಂಟರ್ವ್ಯೂ ಹೋಗ್ಬೇಕಾದ್ರೆ ಒತ್ತಾಡೋದನ್ನ ನಾವು ನೋಡ್ತೀವಿ. ನಾನು ಕೇಳಿದಕ್ ಸರಿಯಾಗಿ ಉತ್ತರ ಕೊಡ್ತೀನೋ ಇಲ್ವೋ, ಯಾಕೆಂದ್ರೆ ಸೆಲ್ಫ್ ಅವೇರ್ನೆಸ್ ಕಡಿಮೆ ಆಗ್ಬಿಟ್ಟಿರುತ್ತೆ. ಬಾಲ್ಯದಿಂದ ನಾವು ಒಂದು ಸಂವಹನ ಸರಿಯಾಗಿ ಕಲ್ಸಿದ್ರೆ ನಾನು ಯಾವ್ದು ಬೇಕಾದ್ರೂ ಮಾತಾಡಿ, ನಾನು ಕೆಲವರು ಎಷ್ಟು ಚಂದ ಮಾತಾಡ್ತಿರ್ತಾರಲ್ಲ, ಯಾವ್ದನ್ನು ಬೇಕಾದ್ರೂ ಮರುಳು ಮಾಡಿ ಮಾತಾಡ್ತಾರೆ.
3: ಅದನ್ನೇ ಕಾನ್ಫಿಡೆನ್ಸ್, ಕಾನ್ಫಿಡೆನ್ಸ್ ಬರಬೇಕು. ಈ ಎಲ್ಲ ಲೈಫ್ ಸ್ಕಿಲ್ಸ್ ಅನ್ನ ಮಕ್ಕಳಿಗೆ ಕಲಿಸೋ ಉದ್ದೇಶನೇ
4: ಅದು,
3: ಸೆಲ್ಫ್ ಕಾನ್ಫಿಡೆನ್ಸ್.
4: ಹೌದು, ಆ ಮಾತಾಡುವಿಕೆ ಕೂಡ ತುಂಬಾ ಮುಖ್ಯ.
3: ಮನೆಯಲ್ಲಿ ಒಂದು ಕ್ವಾಲಿಟಿ ಟೈಮ್ ಮಾಡಿಕೊಂಡು ಆ ಟೈಮ್ ಅಲ್ಲಿ ತಂದೆ ತಾಯಿ ಆಮೇಲೆ ಮನೆಯಲ್ಲಿರೋ ಎಲ್ಲಾ ಸದಸ್ಯರು ಒಂದ್ ಕಡೆ ಸೇರ್ಕೊಂಡು ಏನಾರು ಒಂದು ಚಟುವಟಿಕೆನಲ್ಲಿ ತೊಡಗಿಕೊಂಡು ಅವಾಗ ಮಾತುಕತೆ ಆಡ್ಕೊಂಡು ಒಬ್ರಿಗೊಬ್ರಿಗೆ ಒಂಥರ ಅದು ತುಂಬಾ ಒಳ್ಳೆ ಬಾಂಡಿಂಗ್ ಕೂಡ ಕ್ರಿಯೇಟ್ ಮಾಡುತ್ತೆ. ಪರಸ್ಪರ ಸಂಬಂಧಗಳನ್ನು ಚೆನ್ನಾಗಿ ಆಗುತ್ತೆ ಮತ್ತು ಈ ಸಂವಹನದ ಒಂದು ಕೌಶಲ್ಯ ಕೂಡ
4: ಮೃತ್ಯು ಒಂದು ಗಾಯು ಕೂಡ ಇದೆ.
3: ಹೌದು, ಸರ್ವಜ್ಞನ
4: ಸರ್ವಜ್ಞನ
3: ತ್ರಿಪದಿ. ಹೌದು,
4: ಈ ಸ್ವಯಂ ಅರಿವು ಅನ್ನೋದನ್ನ ಹೇಳಿದ್ರೆ ನೀವು ಸ್ವಲ್ಪ

0: ಅವೇರ್ನೆಸ್ ಅಂತ. ಏನಿದು ಸ್ವಯಂ ಅರಿವು?
1: ತುಂಬಾ ಸಲ ನಾವು ಏನು ಅಂತ ಅನ್ನೋದು ನಮಗೆ ಗೊತ್ತಿರುತ್ತೆ. ಸೊ ನಿಮ್ಗೆ ತುಂಬಾ ಅಪರಿಚಿತರಾದವ್ರು ಯಾರು ಅಂತ ಕೇಳಿದ್ರೆ ಕನ್ನಡಿ ಹೋಗಿ ನೋಡ್ಕೊಂಡು ಅಂತ ಹೇಳ್ಬೇಕು. ಆ ತರ
0: ಹೌದು
1: ಅಂದ್ರೆ ಎಷ್ಟೋ ಸಲ ನಮ್ಗೆ ಏನ್ ಬೇಕು ಏನ್ ಬೇಡ ಅನ್ನೋದೇ ಗೊತ್ತಿರುತ್ತಿಲ್ಲ. ನಮ್ಗೆ ಏನ್ ಇಷ್ಟ ಏನಿಲ್ಲ, ನಮ್ಮೊಳಗಿರೋ ಪ್ರತಿಭೆಗಳೇನು ಅಥವಾ ನಮ್ಮಲ್ಲಿರೋ ವೀಕ್ನೆಸ್ ಏನು, ನಾವು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದೀವಿ, ಇದು ಸರಿನಾ, ಇದ್ರ ಪ್ರಭಾವ ಬೇರೆಯವ್ರ ಮೇಲೆ ಏನಾಗ್ತಾ ಇದೆ. ಸೊ ಇದೆಲ್ಲಾನು ಕಂಡುಕೊಳ್ಬೇಕಾಗುತ್ತೆ. ಆಮೇಲೆ ದೊಡ್ಡವರಾಗ್ತಾ ಆಗ್ತಾ ನಮ್ಗಿರೋ ಅಂತ ಅವಕಾಶಗಳೇನು, ನಮ್ಗಿರೋ ಅಂತ
0: ತುಂಬಾ ಸ್ವಯಂ ನಿಯಂತ್ರಣ ಇಲ್ದಾನೆ ಅಥವಾ ಸ್ವಯಂ ಅರಿವು ಇಲ್ದೆ ಅಂದ್ರೆ ಡಾನ್ಸ್ ಕಲಿತೀನಿ ಅಂತ ಹೋಗ್ತಾರೆ, ಒಂದ್ 4 ದಿವಸ ಹೋಗ್ತಾರೆ ಆಗಲ್ಲ ವಾಪಸ್ ಬರ್ತಾರೆ. ಮೃದಂಗ ಕಲಿತೀನಿ ಅಂತ ಹೋಗ್ತಾರೆ, 4 ದಿವಸ ಹೋಗ್ತಾರೆ ಆಗಲ್ಲ ವಾಪಸ್ ಬರ್ತಾರೆ. ಆಮೇಲೆ ದೊಡ್ಡದಾಗ ತಂದಿಟ್ಕೊಂಡ್ಬಿಡ್ತಾರೆ ವೀಣೆನೋ ವಯಲಿನೋ ಎಲ್ಲ, ಆಮೇಲೆ ಅದು ಮೂಲೆಯಲ್ಲಿ ಕೂತಿರುತ್ತೆ. ಹೀಗೆ ತನಗೆ ಏನ್ ಬೇಕು ತನ್ ಏನ್ ಮಾಡಬಲ್ಲೆ ಅನ್ನೋದನ್ನ ಯಾವ ವಯಸ್ಸಿಂದ ಕಲ್ಸಕ್ ಸಾಧ್ಯ
1: ಇಲ್ಲ. ಚಿಕ್ಕ ವಯಸ್ಸಿಂದಾನೆ ಮಕ್ಕಳನ್ನ ಎಕ್ಸ್ಪೋಸ್ ಮಾಡ್ಬೇಕು ಎಲ್ಲದಕ್ಕೂ, ವೀಣೆನೆ ಇರ್ಬೋದು, ಡಾನ್ಸ್ ಇರ್ಬೋದು, ಅಥವಾ ಇನ್ಯಾವುದೋ ಯಕ್ಷಗಾನವೇ ಇರ್ಬಹುದು, ಅಥವಾ ಏನಾದ್ರೂ ಸ್ಪೋರ್ಟ್ಸ್ ಇರ್ಬೋದು. ನಮಗೂ ಗೊತ್ತಿರೋದಿಲ್ಲ ಆ ಮಗಳಿಗಿನ್ನ ಪ್ರತಿಭೆ ಏನಿರುತ್ತೆ ಅಂತ ಅನ್ನೋಂಥದ್ದು. ಹೀಗಾಗಿ ಎಲ್ಲ ಕಡೆಗೂ ಫಸ್ಟ್ ಎಕ್ಸ್ಪೋಸ್ ಮಾಡೋದು ತುಂಬಾ ಮುಖ್ಯ. ಆ ಮಗು ಯಾವ್ದನ್ನ ತುಂಬಾ ಇಷ್ಟಪಡುತ್ತೆ ಏನಿರುತ್ತೆ ಆ ಕ್ಲಾಸಿಗೆ ಸೇರ್ಸ್ ನೋಡೋದು. ಮಗುಗೆ ಅದಲ್ಲ ಅಂತ ಅನ್ಸಿದ್ರೆ ಬಿಡ್ಲಿ, ಪರವಾಗಿಲ್ಲ, ಅದನ್ನ ಬಲವಂತ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಸೊ ಹೀಗಾಗಿ ಕಡೆಗೆ ಎಲ್ಲೋ ಒಂದ್ ಕಡೆ ತಂದದೇನು ಅಂತ ಅನ್ನೋದನ್ನ ಮಗು
0: ಕಂಡುಕೊಳ್ಳುತ್ತೆ. ಆ ವೀಕ್ನೆಸ್ ಅನ್ನ
1: ಕೆಲವೊಬ್ಬರು ಕರಾಟೆ ಕಲಿಯೋದಕ್ಕೆ ಹೋಗ್ತಾರೆ, ಅವ್ರಿಗೆ ಅದೇ ಇಷ್ಟ ಆಗುತ್ತೆ. ಕಡೆಗೆ ಎಲ್ಲಾನು ಸಂಗೀತವೂ ಬೇಡ, ವಯಲಿನ್ ಬೇಡ, ಏನು ಬೇಡ, ನಾನು ಕರಾಟೆಗೆ ಹೋಗ್ತೀನಿ, ನಾನು ಜಿಮ್ಗೆ ಹೋಗ್ತೀನಿ ಅಂತಾರೆ ಸ್ವಲ್ಪ ದೊಡ್ಡವರಾದ್ಮೇಲೆ. ಹೀಗಾಗಿ ಎಕ್ಸ್ಪೋಸ್ ಮಾಡೋದಷ್ಟೇನೆ ತಂದೆ ತಾಯಿಗಳ ಕರ್ತವ್ಯ. ಕಡೆಗೆ ಅವ್ರಿಗೆ ಏನ್ ಇಷ್ಟ ಅಂತ ಅನ್ನೋದನ್ನ ಅವರೇ ನೋಡ್ತಾರೆ.
0: ಅಲ್ಲ, ವೀಕ್ನೆಸ್ ಅನ್ನ ತಮ್ಮ ಒಳಗಿರೋ ವೀಕ್ನೆಸ್ ಅನ್ನ ಅರ್ಥ ಮಾಡಿಸ್ಬೇಕು ಅಂದ್ರೆ 3.5 ವರ್ಷದ ಒಳಗೆ ನಿಮ್ ಮಕ್ಳಿಗೆ ವೀಕ್ನೆಸ್ ಅನ್ನೋದು ಏನು?
1: ವೀಕ್ನೆಸ್ ಅಂದ್ರೆ ಈಗ 3.5 ವರ್ಷದ ಮಕ್ಕಳು ಅಂತ ಅಂದ್ಬಿಟ್ಟಂದ್ರೆ ಮಕ್ಕಳು ತಪ್ಪು ಮಾಡ್ತವೆ, ಎಷ್ಟೋ ಸರಿ ತಪ್ಪು ಮಾಡ್ತಾರೆ. ಅವುಗಳನ್ನ ಕೂಡಿಸ್ಕೊಂಡು ಉದಾಹರಣೆ ಮಾಡಿದ್ದು
0: ಯಾವ ತಪ್ಪು? ಉದಾಹರಣೆಗೆ ಏನು ತಪ್ಪು ಹೇಳಿ?
1: ಉದಾಹರಣೆಗೆ ತುಂಬಾ ಗಲಾಟೆ ಮಾಡಿ ಏನಾದ್ರು ವಸ್ತುನ ಬಿಸಾಕೋದು, ಟ್ಯಾಂಟ್ರಮ್ಸ್ ಅಂತೀವಲ್ಲ, ಸುಮ್ ಸುಮ್ನೆ ಗಲಾಟೆ ಮಾಡಿರುತ್ತೆ, ವಸ್ತುಗಳನ್ನ ಎತ್ತಿ ಬಿಸಾಕಿರುತ್ತೆ, ಮಾಡಿರುತ್ತೆ, ಒಡೆದೋಗಿರುತ್ತೆ, ಏನೋ ಒಂದು ಕೆಲಸ, ಅದು ತಪ್ಪು ತಪ್ಪೇನೆ. ಓಕೆ, ಅದನ್ನ ಏನ್ ಪರವಾಗಿಲ್ಲ ಬಿಡಪ್ಪ ನೀನ್ ಮಾಡಿದ್ದೆಲ್ಲ ಸರಿ ಅಂತ ಅನ್ನೋ ಅವಶ್ಯಕತೆ ಇಲ್ಲ. ಅದನ್ನ ಹಾಗೆ ಬಿಡಕೂಡ್ದು ಕೂಡ, ತಪ್ಪಿಗೆ ಒಂದು ಪನಿಷ್ಮೆಂಟ್ ಕೊಡ್ಲೇಬೇಕಾಗತ್ತೆ ಮಕ್ಕಳು. ಆದ್ರೆ ಆ ಪನಿಷ್ಮೆಂಟ್ ಜೋರಾಗಿ ಬೈಯೋದು ಅಲ್ಲ, ಹೊಡೆಯೋದು ಅಲ್ಲ, ಅಥವಾ ಆ ಮಗುನ ಕ್ರಿಟಿಸೈಸ್ ಮಾಡಿ, ಕಾಮೆಂಟ್ ಮಾಡಿ, ಟೀಕೆ ಮಾಡಿ ಅದ್ರ ಮನ್ಸಿಗೆ ನೋವಾಗಿ ಮಾಡೋ ಅಂತದ್ದು ಕೂಡ ಅಲ್ಲ. ಆ ಮಗುವಿಗೆ ಅರ್ಥ ಮಾಡಿಸೋ ಅಂತದ್ದು, ನೋಡು ನೀ ಇಂಥದನ್ನ ಮಾಡ್ದೆ, ಅದು ಒಡೆದೋಯ್ತು, ಅದನ್ನ ತಿರುಗಿ ತರ್ಬೇಕಾಗತ್ತೆ, ತರ್ಬೇಕು ಅಂತ ಅಂದ್ರೆ ಮತ್ತೆ ಅಂಗಡಿಗೆ ಹೋಗ್ಬೇಕು, ದುಡ್ಡು ಕೊಡ್ಬೇಕು, ಅದನ್ನ ತಗೊಂಡ್ ಬರ್ಬೇಕು, ಇದೆಲ್ಲಾನು ಎಷ್ಟು ತೊಂದರೆ ಆಗಿದೆ ಅಲ್ವಾ ಇನ್ನೊಬ್ಬರಿಗೆ. ನೀನ್ ಈ ತರ ತೊಂದರೆ ಮಾಡೋದು ನಾನು ಬಿಡ್ಬೇಕಲ್ವಾ, ಇನ್ಮೇಲಿಂದ ಹೀಗ್ ಮಾಡ್ಬೇಡ. ಆದ್ರೆ ಇವಾಗ ನೀನ್ ಇದು ಮಾಡಿರೋದ್ರಿಂದ ನಿನ್ಗೆ ಇನ್ನು ಒಂದ್ ಗಂಟೆ ಕಾಲ ಟಿವಿದು ನಿನ್ನ ನೆಚ್ಚಿನ ಕಾರ್ಯಕ್ರಮ ನೋಡೋ ಹಾಗಿಲ್ಲ.
0: ಮಕ್ಳಿಗೆ ಬಹಳ ದುಃಖ
1: ಆಗುತ್ತೆ, ಇನ್ ಒನ್ ಅವರ್ ನನ್ ಮಾತಾಡ್ಸ್ಬೇಕು ಹೇಳ್ಬೇಕು.
0: ಅಯ್ಯೋ ತುಂಬಾ ದುಃಖ ಆಗ್ಬಿಡುತ್ತೆ,
1: ತುಂಬಾ ದುಃಖ ಆಗುತ್ತೆ ಪಾಪ. ಒಟ್ನಲ್ಲಿ ಅವ್ರಿಗೆ ಏನು ತುಂಬಾ ಇಷ್ಟನೋ ಅದನ್ನ ಅವರಿಂದ ಒಂದ್ ಸ್ವಲ್ಪ ಸಮಯದವರೆಗೆ ಕಿತ್ಕೊಳ್ಳುತ್ತ, ಅಥವಾ ಸುಮ್ಮನ್ ಕೂತ್ಕೋ ಒಂದ್ ಕಡೆ, ಏನು ಮಾಡ್ತೀರ ಸುಮ್ಮನ್ ಕೂತ್ಕೋ ಅಂತ ಮಾಡಿಸುವಂತದ್ದು. ಸೊ ಈ ತರದ್ರಿಂದ ಏನಾಗತ್ತೆ ಅಂದ್ರೆ ಮಗುವಿಗೆ ತನ್ನ ತಪ್ಪಿನ ಅರಿವು ಆಗತ್ತೆ, ಅಟ್ ದಿ ಸೇಮ್ ಟೈಮ್ ಆ ಮಗುಗೆ ಒಂಥರ ಮನಸ್ಸಿಗೆ ಹರ್ಟ್ ಆಗೋದಿಲ್ಲ, ನಾನು ಈ ತಪ್ಪು ಮಾಡಿದೆ ಅದರಿಂದ ನಾನು ಇದನ್ನ
0: ಮಾಡ್ತಾ ಇದ್ದೆ,
1: ಅರ್ಥ ಆಗತ್ತೆ, ಸ್ವಯಂ ಅರಿವು ಕೂಡ ತಾನೇ ಎಲ್ಲಿ ತಪ್ಪುತ್ತಾ ಇದ್ದೆ. ಇದನ್ನೇ ಮಕ್ಕಳು ದೊಡ್ಡವ್ರ ಆಗ್ತಾ ಆಗ್ತಾ ಬೇರೆ ಬೇರೆ ರೀತಿನಲ್ಲಿ ವಯಸ್ಸಿಗೆ ಅನುಗುಣವಾಗಿ ಅವ್ರಿಗೆ ಚಟುವಟಿಕೆಗಳನ್ನ ಕೊಡ್ತಾ ಹೋಗ್ಬೋದು. ಅದು ಸ್ವಲ್ಪ ದೊಡ್ಡ ಮಕ್ಕಳಾದ್ರೆ 15 ವಯಸ್ಸಿಗೆ ಬರುವಂತ ಮಕ್ಕಳಾದ್ರೆ ಡೈರಿ ಬರೀ ರೀತಿನ ಅಂತ ಹೇಳ್ಬೋದು. ರಾತ್ರಿ ಬಂತು ದಿನಗಳನ್ನು ನೀವು ಬೆಳಗಿನ ಸಂಜೆವರೆಗೂ ಏನ್ ಮಾಡಿದ್ರಿ ಯೋಚನೆ ಮಾಡಿ ನೋಡಿ, ಅದ್ರಲ್ಲಿ ತಪ್ಪು ಯಾವ್ದು ಸರಿ ಯಾವ್ದು ನೀವೇ
0: ಅವ್ರಿಗೆ ಗೊತ್ತಿರುತ್ತೆ. ಸಾಧಾರಣ ಈಗಿನ ಮಕ್ಕಳನ್ನ ನಾನ್ ಗಮನಿಸಿರೋದು
1: ತುಂಬಾ
0: ಅವ್ರಿಗೆ ತಮ್ಮ ಸ್ಟ್ರೆಂತ್ ಗೊತ್ತಿರುತ್ತೆ, ನಾನು ಇದು ಮಾಡಬಲ್ಲೆ, ನಾನು ಅದು ಮಾಡಬಲ್ಲೆ, ನಂಗೆ ಇದು ಸಾಧ್ಯ. ಆದ್ರೆ ತಮ್ಮ ವೀಕ್ನೆಸ್ ಗೊತ್ತಿರಲ್ಲ,
1: ವೀಕ್ನೆಸ್ ಗೊತ್ತಿರಲ್ಲ, ವೀಕ್ನೆಸ್
0: ರೆಕಗ್ನೈಸ್ ಮಾಡಲ್ಲ. ಇಲ್ಲ ವೀಕ್ನೆಸ್ ಅಲ್ಲ, ಅದರಿಂದ ಬೇರೆಯವ್ರಿಗೆ ತೊಂದರೆ ಆಗಿರುತ್ತೆ ಇವ್ರ ವೀಕ್ನೆಸ್ ಇಂದ, ಅಥವಾ ಅನೇಕ ಸತಿ ಅವ್ರಿಗೆ ತೊಂದರೆನೂ ಆಗಿರುತ್ತೆ. ಆದ್ರೆ ನನ್ ವೀಕ್ನೆಸ್ ಇಂದ ನಂಗೆ ತೊಂದರೆ ಆಯ್ತು, ಅವರಿಂದ ನಂಗೆ ಆಯ್ತು ಅಂತ ಹೇಳಿದ. ಯಾರಿಗೆ ಸೆಲ್ಫ್ ಅವೇರ್ನೆಸ್ ಸರಿಯಾಗಿ ಗೊತ್ತಿರುತ್ತೋ ಅವರು ತಮ್ಮನ್ನ ತಾವು ಚೆನ್ನಾಗಿ ಮುನ್ನಡೆಸ್ಕೊಳ್ಳೋದು
1: ಅವ್ರಿಗೆ ಹೇಳ್ಬೇಕು. ನಿನ್ನ ಈ ವೀಕ್ನೆಸ್ ಇಂದ ನಿನ್ನ ಏನ್ ಸ್ಟ್ರೆಂತ್ ಇದೆ ಅದು ಕೂಡ ಕಡಿಮೆ ಆಗ್ತಾ ಇದೆ. ಸೊ ಈ ವೀಕ್ನೆಸ್ ಅನ್ನ ನೀನ್ ಓವರ್ಕಮ್ ಮಾಡ್ಕೊಂಡ್ರೆ ಆ ಸ್ಟ್ರೆಂತ್ ಇನ್ನು ಜಾಸ್ತಿ ಆಗುತ್ತೆ.
0: ನಿಜ,
1: ನೀನು ಚೆನ್ನಾಗಿ ಬೆಳಕು.
0: ನಿಜ, ವೀಕ್ನೆಸ್ ಇಂದ ಸ್ಟ್ರೆಂತ್ ಹಾಳಾಗುತ್ತೆ. ಹೌದಪ್ಪ, ತುಂಬಾ ಸತ್ಯ ಅದು.
1: ಮಕ್ಕಳನ್ನ ಅದೇ ರೀತಿ ಮನೆಯಲ್ಲಿ ಪ್ರಾಣಿಗಳನ್ನ ಸಾಕಿದ್ರು ಕೂಡ ಅಂದ್ರೆ ಅವಕ್ಕೆ ಒಂದು ತಾನು ಇದನ್ನ ಸಾಕಬಲ್ಲೆ
0: ಸಹಾನುಭೂತಿ ಬರುತ್ತಲ್ವಾ, ಅದು
1: ಸಹಾನುಭೂತಿ
0: ಎಂಪಥೆಟಿಕ್ ಅಂದ್ರೆ ಅಂದ್ರೆ ಇನ್ನೊಂದು ಜೀವವನ್ನ ಕಂಡು ಅದು ಮನುಷ್ಯ ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ಅದ್ರ ಬಗ್ಗೆ ಒಂದು ಅನುಕಂಪ ಅಥವಾ ಒಂದು ದಯೆ ಕರುಣೆ ಅಂತದನ್ನ ಇಟ್ಕೊಳ್ಳೋದು.
1: ಅದರಿಂದ
0: ಸಹಾನುಭೂತಿ ಸಹಾನುಭೂತಿ ಇನ್ನೇನೆಲ್ಲ ಮಾಡಿಸ್ಬೋದು.
1: ಮನೆಯಲ್ಲಿ ದೊಡ್ಡವರು ಒಂದ್ ಸೆಕೆಂಡ್ ಯಾರೋ ದೊಡ್ಡವರು ಇರ್ತಾರೆ, ಹಿರಿಯರು ಇರ್ತಾರೆ, ಅವ್ರಿಗೆ ಹುಷಾರಿರೋದಿಲ್ಲ, ಅವ್ರಿಗೆ ಸೇವೆ ಮಾಡೋದನ್ನ ಇನ್ನೊಂದು ಪಾಪ ಅಜ್ಜಿ ಕಾಲ್ ನೋವು ಅಂತ ಇದ್ದಾಳೆ, ಎಷ್ಟು ಒದ್ದಾಡ್ತಾ ಇದ್ದಾಳೆ, ಅವಳು ಕಾಲು ಒತ್ತು, ನೀನು ಈ ಮೆಡಿಸನ್ ಕೊಡು, ಈ ಬಿಸಿನೀರ್ ಕೊಟ್ಟು ಬಾ, ಓಕೆ ಇಂಥದನ್ನ ಮಾಡುವಂಥದ್ದು. ಮತ್ತು ನಾನು ಮೊದಲೇ ಹೇಳ್ಬಿಟ್ಟೆ ಅದು ಸಾಕು ಪ್ರಾಣಿಗಳು ಅಂತ ಅಂದ್ಬಿಟ್ಟು, ಪ್ರಾಣಿಗಳನ್ನ ನೋಡ್ಕೊಳ್ಳೋದ್ರಿಂದ ಕೂಡ ಸಹಾನುಭೂತಿ ಬೆಳೆಯೋದಕ್ಕೆ ತುಂಬ ಸಹಾಯ ಆಗತ್ತೆ. ಅದೇ ರೀತಿ ಅನಾಥಾಶ್ರಮಗಳಿರುತ್ತೆ, ಕಿವುಡು ಮಕ್ಕಳದ್ದು ಸ್ಕೂಲ್ಗಳಿರುತ್ತೆ, ಮತ್ತು ವಿಕಲಾಂಗ ಮಕ್ಕಳದ್ದು ಶಾಲೆಗಳು, ಅವರನ್ನು ನೋಡ್ಕೊಳ್ಳೋಂಥ ಜಾಗಗಳು ಎಲ್ಲ ಇರುತ್ತೆ. ಅಂಥ ಕಡೆಗಳಿಗೆಲ್ಲಾನು ಮಕ್ಕಳನ್ನು ಕರ್ಕೊಂಡು ಹೋಗೋದು ತುಂಬ ತುಂಬ ಒಳ್ಳೆಯದಾಗುತ್ತೆ. ಅವಾಗ ಅವ್ರಿಗೆ ದೇವ್ರು ತಮಗೆ ಕೊಟ್ಟಿರೋದು ಏನು ಭಾಗ್ಯ ಅಂತ ಅನ್ನೋದು ಕೂಡ ಅದು ಕೂಡ ಗೊತ್ತಾಗ್ತಾ ಹೋಗುತ್ತೆ. ಒಂದು ಕಡೆ, ಇನ್ನೊಂದು ಕಡೆ ಆ ಮಕ್ಕಳಿಗೆ ಈ ಮಗುದು ಬರ್ತಡೆ ಅಂತ ಒಂದು ಚಾಕ್ಲೇಟ್ ಹಂಚ್ತೀವೋ ಅಥವಾ ಏನಾರು ಬುಕ್ ಇದು ಅಂತಂದ್ಬಿಟ್ಟು ಉಡುಗೊರೆ ಕೊಡಿಸೋದು ಇಂಥದ್ದೇನಾದ್ರು ಈ ಮಕ್ಕಳ ಕೈಯಲ್ಲಿ ಮಾಡಿಸ್ದಾಗ, ಅಥವಾ ಕೆಲವರು ಅಂಥ ಮಕ್ಕಳಿಗೆ ಒಂದಿನ ಊಟದ ಸ್ಪಾನ್ಸರ್ ಮಾಡ್ತಾರೆ ಈ ಥರದ್ದೇನಾದ್ರು. ಸೊ ಈ ಮಗುನ ಕರ್ಕೊಂಡು ಹೋಗಿ ಇದನ್ನ ಇನ್ವಾಲ್ವ್ ಮಾಡಿಕೊಂಡು ಅದನ್ನೆಲ್ಲಾನು ಮಾಡಿಸ್ದಾಗ ಮಗುಗೆ ಹೊರಗಡೆ ಪ್ರಪಂಚದಲ್ಲಿರೋ ಕಷ್ಟಗಳ ಅರಿವಾಗತ್ತೆ, ಮತ್ತು ತಾನು ಯಾವ ರೀತಿ ಅವ್ರಿಗೆ ಸಹಾಯ ಮಾಡಬಹುದು ಅನ್ನೋದು ಕೂಡ ಒಂದು ತಿಳುವಳಿಕೆ ಅವಾಗಿಂದಾನೆ ಬರ್ತಾರೆ.
0: ಮತ್ ನನ್ಗಿನ್ನೂ ಒಂದನ್ಸುತ್ತೆ, ಈ ಸಹಾನುಭೂತಿ ಅನ್ನೋದು ಪುಟ್ಟ ಮಕ್ಕಳಿಗೂ ಇರುತ್ತೆ. ಒಂದ್ ತನ್ನ ಮಗು ನೋಡು ಬಿದ್ದೋಯ್ತು, ಇದಕ್ ಮಂಡಿ ನೋವಾಯ್ತು ಅಂತ ಮಗುಗೆ ಏನೋ ಸಮಾಧಾನ ಮಾಡ್ತಾ ಇರುತ್ತೆ. ಇವತ್ತು ಸಹಾನುಭೂತಿ ಮೊಬೈಲ್ ಗಳಿಂದ ಹೊರಟೋಗ್ಬಿಟ್ಟಿದೆ. ರಸ್ತೆನಲ್ಲಿ ಆಕ್ಸಿಡೆಂಟ್ ಆದ್ರೆ ಮೊಬೈಲ್ ಅಲ್ಲಿ ವಿಡಿಯೋ ತೆಕ್ಕೊಂಡು ರೀಲ್ ಮಾಡ್ತಾರೆ, ವಿನ ಬಿದ್ದವ್ರನ್ನ ನೋಡಕ್ ಹೋಗ್ತಾ ಇಲ್ಲ. ಇದು ಬಾಲ್ಯದಿಂದ ನಾವು ಸಹಾನುಭೂತಿ ಅಂದ್ರೆ ಏನು ಅಂತಾನೆ ಕಲಿಸ್ದೆ ಇರೋ ಅದರ ಪರಿಣಾಮ
1: ಖಂಡಿತ
0: ತುಂಬಾ ಅನ್ಯಾಯ. ಇವಾಗಂತೂ ತುಂಬಾ ಬೇಜಾರಾಗತ್ತೆ ಈ ಯುವ ಪೀಳಿಗೆಯನ್ನ ನೋಡಿದ್ರೆ. ತನ್ನಂತೆ ಪರರ ಬಗ್ಗೆ ದೊಡ್ಡ ಕೈಲಾಸ ಭಿನ್ನಾಣ ಒಕ್ಕು ಸರ್ವಜ್ಞ ಅಂತ, ತನ್ನಂತೆ ಪರರ ಬಗ್ಗೆಯೋ ಅಂತ ಒಂದು ವಾತಾವರಣವನ್ನೇ ನಾವು ಕಲ್ಪಿಸ್ತಾ ಇರುವಲ್ಲ, ಎಷ್ಟು ಬೇಜಾರಾಗತ್ತಲ್ವಾ. ಇವತ್ತು ತುಂಬಾ ಬೇಕಾಗಿರೋದು ಈ ಸಹಾನುಭೂತಿಯನ್ನ ಮಕ್ಕಳಲ್ಲಿ ಹುಟ್ಟಿಸೋದು. ನಿನಗ್ ನೋವಾದಂಗೆ ಅಲ್ಲಿ ನೋವಾಗುತ್ತೆ, ನೀನು ಹೊಟ್ಟೆ ನೋವು ಬಂದಂಗೆ ಅವಳಿಗೂ ಹೊಟ್ಟೆ ನೋವು ಬಂದಿದೆ. ನಮ್ಮ ನೋವನ್ನ ಪದೇ ಪದೇ ಹೇಳಿ ಹೇಳಿ ಮಕ್ಕಳಲ್ಲಿ ಜಾಗೃತಿಯನ್ನ ಮೂಡಿಸ್ಬೇಕು. ಈ ಎಮೋಷನಲ್ ರೆಸಿಸ್ಟೆನ್ಸ್ ಅಥವಾ ಭಾವನೆಗಳನ್ನ
1: ಎಮೋಷನಲ್
0: ಮ್ಯಾನೇಜ್ಮೆಂಟ್ ಅಥವಾ ನಿರ್ವಹಣೆ
1: ಸ್ಟ್ರೆಸ್ ಮ್ಯಾನೇಜ್ ಎರಡೂ ಒಂದಕ್ಕೊಂದಕ್ ಸೇರ್ಕೊಂಡಿರತ್ತೆ.
0: ಓಕೆ,
1: ಒಂದಕ್ಕೊಂದು ಕಳಕ್ ಹಾಕೊಂಡಿರತ್ತೆ.
0: ಓಕೆ,
1: ಯಾಕೆಂತಂದ್ರೆ ಒತ್ತಡ ಯಾವಾಗ ಉಂಟಾಗುತ್ತೆ, ಭಾವನೆಗಳು ಕೆಲಸ ಮಾಡ್ತಾನೆ ಮನುಷ್ಯ, ಇಲ್ಲ ದುಃಖ ಪಡ್ತಾನೆ ಮಾಡ್ತಾನೆ.
0: ಹೌದು,
1: ಭಾವನೆಗಳ ಆವೇಗ ಜಾಸ್ತಿ ಆದಾಗ ಒತ್ತಡ ಉಂಟಾಗುತ್ತೆ. ಸೊ ಹೀಗಾಗಿ ಎರಡೂ ಒಂದಕ್ಕೊಂದಕ್ಕೆ ಕಳಕ್ ಹಾಕೊಂಡಿರ.
0: ಜನಕ್ಕೆ ನಾನು ಗಮನಿಸಿರೋ ಹಾಗೆ ಸಿಟ್ಟು ಬಂದ್ರೆ ಅಳೋದು, ಅಂದ್ರೆ ಭಾವನೆಗಳು ಪಲ್ಲಟ ಆಗ್ತಾ ಹೋಗೋದು. ಅದರಲ್ಲೂ ಹೆಣ್ಮಕ್ಳನ್ನ ನಾನು ಗಮನಿಸಿದ್ದೀನಿ, ಎಲ್ಲಿ ಕೋಪ ಮಾಡ್ಕೋಬೇಕೋ ಅಲ್ಲಿ ಗೊಳೋ ಅಂತ ಅಳ್ತಾ ಇರ್ತಾರೆ, ಎಲ್ಲಿ ಅಳಬೇಕೋ ಅಲ್ಲಿ ಕೋಪ ಮಾಡ್ಕೊಂತಿರ್ತಾರೆ. ಈ ಭಾವನೆಗಳು ಅಂದ್ರೆ ಏನು, ನಮ್ಗೇನ್ ಆಗ್ತಾ ಇದೆ, ಅದೊಂಚೂರು ಹೆಂಗ್ ಕಲ್ಸೋದು ಹೇಳಿ.
1: ಹೌದು, ಖಂಡಿತ ಆ ಭಾವನೆಗಳನ್ನ ಗುರುತಿಸೋದಕ್ಕೆ ಮಕ್ಕಳಿಗೆ ಸಹಾಯ ಮಾಡಬೇಕು. ಈಗ ಮಗು ಏನೋ ಸಪ್ಪೆ ಮುಖ ಹಾಕೊಂಡು ಕೂತ್ಕೊಂಡಿದೆ, ಅವಾಗ ಕೇಳ್ಬೇಕು ಮಗುನ, ಏನಾಗ್ತಿದೆ ನಿನ್ಗೆ, ಬೇಜಾರಾಗಿದ್ಯಾ ಅಥವಾ ಒಂಟಿತನ ಅನ್ನಿಸ್ತಾ ಇದೆಯಾ, ಯಾರು ಫ್ರೆಂಡ್ಸ್ ಇಲ್ಲ, ಇವರು ಸಿಕ್ಕಿಲ್ಲ, ಅದಕ್ಕೇನೆ ನಿನ್ಗೆ ಒಂಟಿತನ ಅನ್ನಿಸ್ತಾ ಇದೆಯಾ, ಅಥವಾ ಏನಾದ್ರು ಟೀಚರ್ ಬೈದ್ರ ಅದರಿಂದ ದುಃಖ ಆಯ್ತಾ, ಅಳ್ಬೇಕು ಅಂತ ಅನ್ನಿಸ್ತಾ ಇದೆಯಾ, ಓಕೆನಾ? ಈ ತರ ಅವ್ರಗಳ ಒಂದು ಕೋಪ ಬಂದಿರತ್ತೆ, ಎಲ್ಲ ಸಾಮಾನುಗಳನ್ನ ಎತ್ತಿ ಎತ್ತಿ ಎಸಿತಾ ಇರತ್ತೆ. ಯಾಕೆ ಎಸಿತಾ ಇದ್ದೀನೋ ಅವಳು ಅದಕ್ಕೂ ಗೊತ್ತಿರೋದಿಲ್ಲ. ಅವಾಗ ನಿನಗೆ ಕೋಪ ಬಂದಿದೆ ಮಗು, ಕೋಪನ ಒಂದ್ ಸ್ವಲ್ಪ ನೀನು ತಡ್ಕೋಬೇಕು, ಬೇರೆ ರೀತಿ ವ್ಯಕ್ತಪಡಿಸ್ಬೇಕು, ಅದನ್ನ ಮಗುವಿನ ಭಾಷೆನಲ್ಲಿ ಹೇಳ್ಬೇಕು. ನಾವಿಲ್ಲಿ ಮಾತಾಡ್ತಾ ಇರುವಾಗ ಪೋಷಕರಿಗೋಸ್ಕರ
0: ಪೋಷಕರು ಮೊದ್ಲು ಅರ್ಥ ಆಗ್ಬೇಕು.
1: ಹೌದು,
0: ಯಾಕಂದ್ರೆ ಆ ಭಾವನೆಗಳೇನು, ಆ ಮಗು ಎಷ್ಟು ಕಷ್ಟ ಪಡ್ತಾ ಇದೆ ಅನ್ನೋದು ಪೋಷಕರು ತಾನೇ ಅರ್ಥ ಮಾಡ್ಕೋಬೇಕು.
1: ಹೌದು, ಯಾಕೆ ಕೋಪ ಬಂದಿದೆ ನಿಂಗೆ? ಅಮ್ಮ ಬಲವಂತ ಮಾಡ್ತಾ ಇದ್ದಾಳೆ ನನ್ನ, ಹೋಮ್ವರ್ಕ್ ಮಾಡು ಅಂತ ಬಲವಂತ ಮಾಡ್ತಾ ಇದ್ದಾಳೆ, ನನ್ಗೆ ಆಟಕ್ಕೆ ಹೋಗ್ಬೇಕು, ಇವಾಗ ನನ್ಗೆ ಇಷ್ಟ ಇಲ್ಲ ಹೋಮ್ವರ್ಕ್ ಮಾಡೋದಕ್ಕೆ, ಅದಕ್ಕೆ ನನಗೆ ಕೋಪ ಬಂದಿದೆ ಅಂತ ಹೇಳುತ್ತೆ ಮಗು. ಅವಾಗ ನೀನು ಕೋಪ ಬಂದಿದೆ ನಿನ್ಗೆ, ಫಸ್ಟ್ ನೀನು ಎಸಿತಾ ಇರೋದು ಯಾಕೆ ಅಂತ ಅಂದ್ರೆ ಅದಕ್ಕೇನೆ ಎಸಿತಾ ಇದ್ದೀನಿ ನಾನು, ನನಗಿದು ಬೇಡ ಅಂತ ಪುಸ್ತಕನೆಲ್ಲಾನು ಎಸಿತಾ ಇದ್ದೀನಿ. ಅವಾಗ ಓಹೋ, ನಿನಗೆ ಕೋಪ ಬಂದಿದೆ, ಅಮ್ಮ ಫೋರ್ಸ್ ಮಾಡ್ತಾ ಇದ್ದಾಳೆ ನೀನು ಹೋಮ್ವರ್ಕ್ ಮಾಡು ಅಂತಂದ್ಬಿಟ್ಟು, ಅದಕ್ಕೆ ನಿನಗೆ ಕೋಪ ಬಂದಿದೆ, ಅದಕ್ಕೆ ಹೀಗ್ ಮಾಡ್ತಾ ಇದೀಯ. ಕೋಪ ಬಂದಿದ್ದಾಗ ಈ ತರ ಪುಸ್ತಕ ಎಸಿಯೋ ಬದಲು ಓಕೆನಾ, ಅಮ್ಮಂಗೆ ಹೇಳು ಮರಿ, ನಾ ಒಂದ್ ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ತೀನಿ ಆಮೇಲೆ ಮಾಡ್ತೀನಿ ಅಂತ ಹೇಳು ಅಮ್ಮಂಗೆ. ಈ ರೀತಿಯ ಒಂದು ಉಪಾಯಗಳನ್ನ ಮಕ್ಕಳಿಗೆ ಹೇಳ್ಕೊಡ್ತಾ ಹೋಗುವಂತದ್ದು, ನಿರ್ವಹಣೆ ಮಾಡುವಂತದ್ದು.
0: ತುಂಬಾ ಚೆನ್ನಾಗಿ ಹೇಳಿದ್ರಿ.
1: ಹಾ,
0: ಕೊನೆಯದಾಗಿ ಏನ್ ಹೇಳ್ಬೇಕು ಅಂತ ಇಷ್ಟಪಡ್ತೀರಾ ಇದೆಲ್ಲದರ ಜೊತೆ? ನಲ್ಲಿ
1: ಇದೆಲ್ಲದರ ಜೊತೆ ಏನು ಅಂತಂದ್ರೆ, ಒಟ್ಟಿನಲ್ಲಿ ಸೆಲ್ಫ್ ಕಂಟ್ರೋಲ್, ಈ ಭಾವನೆಗಳು, ಒತ್ತಡಗಳು ಇದೆಲ್ಲಾನು ಈ ಸೆಲ್ಫ್ ಕಂಟ್ರೋಲ್ ಅಂತ ಅನ್ನೋದು ಆಹಾರ ಸೇವನೆಯಿಂದ ಪ್ರಾರಂಭ ಆಗುತ್ತೆ. ಟೈಮಿಗೆ ಸರಿಯಾಗಿ ಆಹಾರ ತಗೋಬೇಕು. ಯಾವಾಗಂದ್ರೆ ಅವಾಗ ಈ ತಾಯಿಂದ್ರು ಒಂದೇ ಸಮಯ ಎಷ್ಟೊಂದ್ ಜನ ತಾಯಿಂದ್ರು ಮುದ್ದಿಗೆ ಅಂತಂದ್ಬಿಟ್ಟು ಹಗಲು ರಾತ್ರಿ ಆ ಮಗು ಬಾಯಿಗೆ ಏನೋ ಒಂದು ತೂಟ್ತಾ ಇರೋದೇನೆ ಅದೇ ಪ್ರೀತಿ ಅಂತ ತಿಳ್ಕೊಂಡು,
0: ಅದೇ ಒಂದು ಮಗುನ ಸಾಕುವಿಕೆಯಲ್ಲಿ ಅದು ತುಂಬಾ ಮುಖ್ಯ.
1: ಹೌದು, ಮಗುಗೆ ಏನಾರ ತಿನ್ನಿಸ್ತಾ ಇರ್ಬೇಕು, ಅಯ್ಯೋ ಅವ್ನು ತಿಂದಿಲ್ಲ ತಿಂದಿಲ್ಲ ಅಂತ ಅದನ್ನೇ ಒಂದು ದೊಡ್ಡದ್ ಮಾಡುವಂತ ತಾಯಂದ್ರನ್ ಕೂಡ. ಅಂದ್ರೆ
0: ತುಂಬಾ ಜನ ತಾಯಂದ್ರ ಅದ್ ಹೇಳ್ತಾರೆ, ನಾವು ಹೊಟ್ಟೆ ತುಂಬಾ ಊಟ ಹಾಕ್ತಿವಿ, ಹೊಟ್ಟೆ ತುಂಬಾ ತಿಂಡಿ ತಿರ್ತಾ ತಿಂತೀವಿ, ಅದ್ ಕೇಳಿದ್ ತಕ್ಕೊಡ್ತೀವಿ, ಆದ್ರೂ ಹೇಳಿದ್ ಮಾತು ಕೇಳ್ತಾ ಇಲ್ಲ,
1: ಹೇಳಿದ್ ಮಾತು ಕೇಳೋದಿಲ್ಲ ಮಂದು, ತಿನ್ನೋದಿಲ್ಲ ಅಂತ ಅದರದ ಟೆನ್ಷನ್ ತುಂಬಾ
0: ತಾಯಂದ್ರೆ.
1: ಹಸಿವಾದ್ರೆ ಎಂತ ಜೀವಿನಾದ್ರೂ ತಿಂದೆ ತಿನ್ನತ್ತೆ, ಮಗು ತಿನ್ನೋದಿಲ್ಲ ಅಂತ ಕಂಪ್ಲೇಂಟ್ ಮಾಡೋ ಬದಲು ಅದ್ ಯಾಕೆ ತಿಂತಾ ಇಲ್ಲ ಅಂತ ಅನ್ನೋದನ್ನ ನೋಡಿ, ಅದಕ್ಕೇನಾದ್ರು ಅಜೀರ್ಣ ಆಗಿದ್ಯಾ, ಹಸಿವಿಲ್ಲ
0: ನಿಜ.
1: ಹಾ, ಅದನ್ನ ಗುರುತಿಸ್ಬಿಟ್ಟು ದಿನಕ್ಕೆ ಶಿಸ್ತಿರ್ಲಿ ಆಹಾರ ಸೇವನೆ. ಸೊ ಈ ಆಹಾರ ಸೇವನೆಯಲ್ಲಿ ಇಂತಿಂತ ಟೈಮ್ಗೆ ಇಂತಿಂತದ್ದು ಹಸಿವೆ ಆದ ಮಾತ್ರ ಆಹಾರ ತಿನ್ನುವಂಥದ್ದು, ಈ ತರದ್ದೆಲ್ಲಾನು ಮಕ್ಕಳಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ತಾ ಬಂದಾಗ ಅಲ್ಲಿಂದಾನೆ ಸೆಲ್ಫ್ ಕಂಟ್ರೋಲ್ ಅನ್ನೋದು ತುಂಬಾ ಚೆನ್ನಾಗಿ ಮಕ್ಕಳ ನೋಡಿ. ಅದಕ್ಕೇನೆ ಮನೆಯೇ ಮೊದಲ ಪಾಠಶಾಲೆ ಅಂತ
0: ಹೇಳಿ ಮೊದಲ ಗುರು.
1: ಹೌದು, ಸೊ ಹೀಗಾಗಿ ಈ ಮಾತು ನೂರ ಸತ್ಯ.
0: ಜನನಿ ಅಷ್ಟೇ ಅಲ್ಲ, ಅಪ್ಪನು ಗುರು ಆಗ್ಬೇಕು.
1: ಅಮ್ಮ ಜನನಿ ಅಂದ್ರೆ ಅದರಲ್ಲಿ ಜನಕ ಕೂಡ. ಸೊ ಹೀಗಾಗಿ ಮನೆಯಲ್ಲಿ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡುವಂತದ್ದು, ಅದರಲ್ಲಿ ಮಕ್ಕಳು ಕೂಡ ಪಾಲ್ಗೊಳ್ಳೋ ಹಾಗೆ ಮಾಡಿದ್ರೆ ಸಾಕು. ಮಕ್ಕಳಿಗೆ ಮೂರತ್ತು ಓದು ಓದು ಅಂತ ಪ್ರೆಷರ್ ಹಾಕೋ ಅಗತ್ಯ ಇಲ್ಲ. ನೀವು ಓದೋದಕ್ಕೆ ಕನ್ವೀನಿಯಲ್ ಆಗಿರುವಂತದ್ದು ಅಂದ್ರೆ ಓದೋದಕ್ಕೆ ಅನುಕೂಲಕರವಾಗಿರುವಂತ ವಾತಾವರಣನ ಮನೆಯಲ್ಲಿ ಸೃಷ್ಟಿ ಮಾಡ್ಬಿಟ್ಟು ಬಿಟ್ಬಿಟ್ರೆ ಸಾಕು. ಮಕ್ಕಳು ಅವ್ರ ಜವಾಬ್ದಾರಿ ಅವ್ರು ತಿಳ್ಕೊಳ್ತಾರೆ, ತಿಳ್ಕೊಳ್ಳೋ ಹಾಗೆ ಬೆಳೆಸಿ ಅವ್ರು
0: ಬೆಳೆಸ್ಬೇಕು.
1: ಎಸ್, ಅವಾಗ ಅವ್ರು ತಾವಾಗಿ ಓದ್ಕೊಳ್ತಾರೆ, ತಮ್ಮ ಪೊಟೆನ್ಶಿಯಲ್ ಏನಿರುತ್ತೋ ಅದನ್ನ ಅವರು ತಾವಾಗೇನೆ ಅವ್ರು ಗಳಿಸ್ಕೊಳ್ತಾರೆ ಅಂತ.
0: ಹೌದು,
1: ಸೊ ಹೀಗಾಗಿ ಮನೆಯಲ್ಲೇನೆ ದಿನನಿತ್ಯ ಅನೇಕ ಸಂದರ್ಭಗಳು, ಸನ್ನಿವೇಶಗಳು ಉಂಟಾಗ್ತಾನೆ ಇರುತ್ತೆ, ಅದರಲ್ಲೆಲ್ಲ ಮಕ್ಕಳನ್ನ ಪಾಸಿಟಿವ್ ಆಗಿ ತೊಡಗಿಸುವಂತದ್ದು. ಇದು ಈಗಂತೂ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗೋದು ತುಂಬಾ ಕಾಮನ್. ಹೀಗಾಗಿ ಮಕ್ಕಳನ್ನ ಎಷ್ಟು ಬೇಗ ಅವ್ರ ಕೆಲ್ಸಗಳನ್ನ ಅವರು ಸ್ವತಂತ್ರವಾಗಿ ಮಾಡ್ಕೊಳ್ಳೋ ಹಾಗೆ ಕಲಿಸ್ತಾರೋ, ಎಷ್ಟು ಬೇಗ ಅವ್ರ ಕಾಲ ಮೇಲೆ ಅವ್ರು ನಿಲ್ಲೋ ಹಾಗೆ ಮಾಡ್ತಾರೋ ಅವ್ರ ದಿನನಿತ್ಯದ ಅಗತ್ಯಗಳಿಗೆ, ಅಷ್ಟೂ ಮಕ್ಕಳಿಗೆ ಒಳ್ಳೆಯದಾಗುತ್ತೆ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಶಿಸ್ತು ಕಲಿಸ್ಬೇಕು ಮಕ್ಕಳನ್ನ. ನಿತ್ಯನೂ ಮಗು ಬೆಳಗ್ಗೆ ಎದ್ದು ಕೂಡಲೇ ಆ ಹಾಸಿಗೆ ಮೇಲೆ ಎಲ್ಲ ಬೆಡ್ಶೀಟ್ ಎಲ್ಲ ಸುಕ್ಸುಕ್ಕಾಗಿರುತ್ತೆ, ಅದನ್ನೆಲ್ಲ ನೀಟಾಗಿ ಸರಿ ಮಾಡಿಬಿಟ್ಟು ತಾನು ಹೊದ್ಕೊಂಡಿದ್ದು ಹೊಲಿದಿಕ್ಕೇನ ತನಗೆ ಹೆಂಗ್ ಬರತ್ತೋ ಹಾಗ್ ಮಾಡಿ, ಆಮೇಲೆ ಬೇಕಾದ್ರೆ ಆ ಮಗು ಆ ಕಡೆ ಹೋದ್ಮೇಲೆ ನೀವು ಸರಿ
0: ಮಾಡ್ಕೊಳ್ಳಿ,
1: ಆದ್ರೆ ಅದ ಆ ಕ್ಷಣಕ್ಕೆ ಅದಿಷ್ಟನ್ನ
0: ಮಾಡಿ
1: ಆತರ ಅದನ್ನೆಲ್ಲ ಆ ಹಾಸಿಗೆ ನೆಲ್ಲ ಸರಿಪಡಿಸಿ. ಅದನ್ನ ಮೆಚ್ಕೊಳ್ಳಿ,
0: ಮೆಚ್ಕೊಬೇಕು.
1: ಹೌದು,
0: ಅಪ್ರಿಸಿಯೇಷನ್ ತುಂಬಾ
1: ಬೆಳಗಾಗಿದ್ದೆಲ್ಲ ನೀನ್ ಮರ್ಚಿಟ್ಟಲ್ಲ, ವೆರಿ ಗುಡ್ ಮರಿ, ವೆರಿ ಗುಡ್, ಐ ಆಮ್ ಹ್ಯಾಪಿ. ಸೊ ಹಲ್ಲು ಜೋದಿರ್ಬೋದು, ಸ್ನಾನ ಮಾಡೋದು, ಬಟ್ಟೆ ಹಾಕೊಳ್ಳೋದು, ಎಲ್ಲರೂ ಕೂಡ ಪುಟ್ಟ ಪುಟ್ಟ ಮಕ್ಕಳಿದ್ದಾಗಿಂದಾನೆ ಅವರೊಳಗೆ ಮಾಡ್ಕೊಳ್ಳೋದನ್ನ ಕಲಿಸ್ಬೋದು. ಅವ್ರು ಇಂಡಿಪೆಂಡೆಂಟ್ ಆಗ್ಲಿ, ನೀವು ಸೂಪರ್ವೈಸ್ ಮಾಡಿದ್ರೆ ಸಾಕು ಅದನ್ನೆಲ್ಲ. ಸೊ ಮನೇಲಿ ನಿತ್ಯಾನು ದೇವ್ರ ಪೂಜೆ ಪ್ರಾರ್ಥನೆ ಇದನ್ನೆಲ್ಲಾನು ಮಾಡೋ ಅಂತ ಅವ್ರು ಆದ್ರೆ ಅದರಲ್ಲಿ ಮಗುನ ತೊಡಗಿಸ್ತಾರೆ, ಅದನ್ನು ಕೂಡ ಕರ್ಕೊಂಡು ಜೊತೆ. ಮಕ್ಕಳು ಮನೆಗೆ ಅತಿಥಿಗಳು ಬಂದಾಗ ಅವ್ರನ್ನ ರಿಸೀವ್ ಮಾಡೋದು ಹೇಗೆ ಅದನ್ನ ಕಲಿಸ್ಕೊಡಿ. ಆಮೇಲೆ ಮಕ್ಕಳಿಗೆ ಅತಿಥಿಗಳಿಗೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನಾದ್ರು ಕೊಡ್ತೀರಾ, ಮತ್ತೆ ಬನ್ನಿ ಅಂತ ಹೇಳ್ತೀರಾ, ಇದನ್ನೆಲ್ಲ ಮಕ್ಕಳ ಕೈಯಲ್ಲಿ ಮಾಡಿಸಿ. ಅಲ್ಲಿ ಅಡಿಗೆ ಮನೆಯಲ್ಲಂತೂ ಬೇಕಾದಷ್ಟು ಅವಕಾಶ ಇರುತ್ತೆ ತೊಡಗಿಸ್ಕೊಳ್ಳೋದಕ್ಕೆ, ಎಲ್ಲ ಸಾಮಾನುಗಳನ್ನು ಅದ್ರದ್ರ ಜಾಗದಲ್ಲಿ ಇಡುವಂಥದ್ದು, ಚಪಾತಿ ಹಿಟ್ಟು ಕಲಿಸುವಂಥದ್ದು, ಇದೆಲ್ಲಾನು ಮಾಡಿಸ್ತಾ ಮಾಡಿಸ್ತಾ ತರಕಾರಿ ಬಿಡಿಸುವಂಥದ್ದು, ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಅವರೊಂದು
0: ಬರಲ್ಲ ಹುಳ ಇದೆ ಹೋಗು ಅಂತ ಹೆದರ್ಸ್ಬಿಟ್ಟು ಕಳಿಸ್ಬಿಡ.
1: ಹೌದು, ತುಳ ಇದೆ ಅನ್ನೋದು. ಆಮೇಲೆ ನಿನಗೆಲ್ ಬರುತ್ತೆ ಇದೆಲ್ಲ, ನಿಮ್ಮ ನಾ ಮಾಡ್ಕೋತೀನಿ ಮರಿ, ನೀ ಆಟ
0: ಆಡ್ಕೋ,
1: ಅದು ಒಂದ್ ರೀತಿ. ಬಿಟ್ಟು ಆ ಮಗುಗೆ ಅದ್ ಏನ್ ಮಾಡತ್ತೋ ಹಂಗ ಮಾಡಿ, ಮಾಡ್ಬಿಟ್ಟು ಅದಕ್ಕೆ ಹೆಲ್ಪ್ ಮಾಡಿ. ಹೆಲ್ಪ್ ಮಾಡೋದ್ ಬೇಡ ಅಂತ ಹೇಳೋದು, ಖಂಡಿತ ಹೆಲ್ಪ್ ಮಾಡ್ಬಿಟ್ಟು ಅದ್ ಮಾಡೋದನ್ನ ಮೆಚ್ಕೊಳ್ಳೋ ಅಂತದ್ದು. ಸೊ ಹೀಗಾಗಿ ಅದರಿಂದ ಅದರದ್ದು ಬೆರಳುಗಳ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಪೆನ್ನು ಪೆನ್ಸಿಲು ಏನಿರುತ್ತೋ ಸ್ಕೂಲ್ನಲ್ಲಿ ಚಾಕ್ ಪೀಸು ಅದನ್ನೆಲ್ಲ ಹಿಡ್ಕೊಳ್ಳೋದಕ್ಕೆ ಬರೆಯೋದಕ್ಕೆ ಫೈನ್ ಮೋಟಾರ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಾಸಿಟಿ ಕೂಡ ಬೆಳೆಯುತ್ತೆ. ಹಾಗೆ ಪೆನ್ ವಸ್ತುಗಳನ್ನ ತಾನು ಜೋಪಾನವಾಗಿ ಇಟ್ಕೊಳ್ಳೋ ಅಂತದ್ದು, ಆಟ ಆಡಿದ್ಮೇಲೆ ಆಟದ ಸಾಮಾನುಗಳನ್ನ ಮತ್ತೆ ಅದರ ಜಾಗದಲ್ಲಿ ಜೋಡಿಸಿರೋದು, ಊಟ ಮಾಡೋದಕ್ಕೆ ಮೊದಲು ಏನಾರ ಒಂದು ಪ್ರಾರ್ಥನೆ ಅಥವಾ ಮಂತ್ರ ಇದನ್ನ ಹೇಳ್ಕೊಡೋದು, ಒಂದು ಜೀವನ ಮೌಲ್ಯಗಳು ಅದನ್ನು ಕೂಡ ಮಕ್ಕಳಿಗೆ ತಿಳಿಸ್ಕೊಡೋ ಅಂತದ್ದು ತುಂಬಾ ಇಂಪಾರ್ಟೆಂಟ್. ಅದು ಆಹಾರ ವ್ಯರ್ಥ ಆಗ್ಬೇಕು, ಚೆಲ್ಲಬಾರ್ದು, ಅದೆಲ್ಲ ಹೇಳ್ತಾ ಇರ್ಬೇಕು ಮಕ್ಕಳಿಗೆ. ಅವ್ರು ತಿಳ್ಕೊಂಡಷ್ಟು ತಿಳ್ಕೊಳ್ತಾರೆ, ಪುಟ್ಟ ಮಕ್ಕಳು ಇರ್ತಾರೆ, ಒಂದೇ ಸಲ ಹೇಳಿದ್ರೆ ಅರ್ಥ ಆಗಲ್ಲ. ಆದ್ರೆ ದಿನಾಗ್ಲೂ ನಾವು ದೊಡ್ಡವರು ಫಸ್ಟ್ ಅದನ್ನ ಪ್ರಾಕ್ಟೀಸ್ ಮಾಡಿದಾಗ ದೊಡ್ಡ ಮಕ್ಕಳನ್ನು ಕೂಡಿಸ್ಕೊಂಡು ಪಕ್ಕದಲ್ಲಿ ಅವ್ರಗಳಿಗೂ ಅದನ್ನ ಹೇಳ್ಕೊಟ್ಟು ಕಲ್ಸಿರ್ತಾರಲ್ಲ, ಸೊ ನೋಡ್ತಾ ನೋಡ್ತಾ ಮಕ್ಕಳು
0: ಕಲ್ತ್ಕೊಳ್ತಾರೆ.
1: ಆಹಾರ ಕೆಳಗ್ ಬೀಳ್ದಂಗೆ, ಸಪ್ಪಳ ಆಗ್ದಂಗೆ ತಿನ್ನೋ ಅಂತದ್ದು, ಊಟ ಆದ್ಮೇಲೆ ಆ ಜಾಗನ ತಟ್ಟೆನ ಸ್ವಚ್ಛ ಮಾಡೋ ಅಂತದ್ದು, ಅದನ್ನೆಲ್ಲಾನು ಹೇಳ್ಕೊಡಿ. ಅವುಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅದನ್ನ ಮಾಡ್ಲಿ, ಅದನ್ನ ಮೆಚ್ಕೊಳ್ಳಿ, ಮೆಚ್ಚುಗೆ ಮಾತುಗಳಲ್ಲಿ ಇರ್ಲಿ, ವೆರಿ ಗುಡ್ ಅಂತ ಹೇಳಿ, ಶಭಾಷಣೆ ಐ ಆಮ್ ಹ್ಯಾಪಿ ಅಂತ ಹೇಳಿ, ಬೆನ್ನು ತಟ್ಟಿ ಒಂದು ನಗು ತೋರಿಸಿ, ಈ ರೀತಿ ವ್ಯಕ್ತ ಮಾಡಿ ಅಷ್ಟೇ ಹೊರತು ಎಲ್ಲದಕ್ಕೂ ಏನೋ ಒಂದು ಕೊಡೋದು ಹುಡುಗರಿಂದ ಅದು ತಪ್ಪಾಗತ್ತೆ.
0: ಹೌದು,
1: ಅದನ್ನ ಮಾಡೋದಕ್ಕೆ ಹೋಗ್ಬಾರ್ದು. ದುಡ್ಡು ಕೊಟ್ಟು ಸಾಮಾನುಗಳನ್ನು ಕೊಡಿಸೋದು ಅದೆಲ್ಲ ಅಂದ್ರೆ ಸರಿಯಲ್ಲ, ಅದು ಅದರ ಅಕೇಶನ್ ಬಿದ್ದಾಗ ಅಗತ್ಯ ಬಿದ್ದಾಗ ಮಾಡೋದು. ಸೊ ಹಾಗಾಗಿ ಯಾವ್ದಕ್ಕೆ ನೀವು ಮೆಚ್ಚುಗೆ ತೋರಿಸ್ತೀರೋ ಆ ಬಿಹೇವಿಯರ್ ತಾನಾಗೆ ಜಾಸ್ತಿ
0: ಆಗುತ್ತೆ.
1: ಮಾಡಿದ ಕೆಲಸದಲ್ಲಿ ಪರ್ಫೆಕ್ಷನ್ ಎಕ್ಸ್ಪೆಕ್ಟ್ ಮಾಡಬೇಡಿ, ಅವ್ರು ಹೇಗ್ ಮಾಡ್ತಾರೋ
0: ಹಾಗೂ. ತುಂಬಾ ಒಳ್ಳೆ
1: ಎಲ್ಲಾ ಕೆಲಸಗಳಲ್ಲೂ ಹೇಳ್ಕೊಡೋದ್ರಲ್ಲೂ ಒಂದು ಕನ್ಸಿಸ್ಟೆನ್ಸಿ ಇರಬೇಕು ಮಾತ್ರ. ಯಾಕೆಂದ್ರೆ ಇವತ್ ಒಂದು ಹೇಳಿದ್ವಿ, ನಾಳೆ ಇನ್ನು ಅದು ಮಾಡದೆ ಇದ್ರು ಪರವಾಗಿಲ್ಲ ಬಿಡು ಅಂತ
0: ನಿರಂತರವಾಗಿ ಮಾಡಿಸ್.
1: ಹೌದು, ನಿರಂತರವಾಗಿ ಒಂದೇ ರೀತಿ ದಿನಾಗ್ಲೂ ಶಿಸ್ತು ಅಂತಂದ್ರೆ ಇವತ್ತು ಮಡಚಿಡು ಬಟ್ಟೆಗಳನ್ನ ಅಂತ ಹೇಳೋದು, ನಾಳೆ ದಿವಸ ಏನ್ ಬೇಡ ಬಿಡು ಪರವಾಗಿಲ್ಲ ಬಿಟ್ಟಿರ್ಲಿ, ಆತರ ಮಾಡ್ಬಾರ್ದು. ಒಂದ್ಸಲ ಮಾಡ್ದೆ ಅಂತಂದ್ಮೇಲೆ ದಿನಾಗ್ಲೂ ಅದನ್ನ ಮಾಡ್ಬೇಕು, ರುಟೀನ್ ಆತರ ಆತರ ಸ್ಥಿರತೆ ಇರ್ಬೇಕು. ಅಲ್ಲಿ ಒಂದಿನ ಮಾಡೋದು ಇನ್ನೊಂದಿನ ಬಿಡೋದು ಮಾಡ್ಬಾರ್ದು. ಸೊ ಹೀಗೆಲ್ಲಾನು ಮಾಡ್ತಾ ಹೋದ್ರೆ ಮಕ್ಕಳಿಗೆ ಪುಟ್ಟ ಮಕ್ಕಳಿದ್ದಾಗಿಂದಾನೇ ಲೈಫ್ ಸ್ಕಿಲ್ಸ್ ನಾವು ಕಲಿಸ್ತಾ ಹೋದಾಗ ಅವರು ಆದಷ್ಟು ಬೇಗ ಇಂಡಿಪೆಂಡೆಂಟ್ ಆಗ್ತಾರೆ, ಸೆಲ್ಫ್ ರಿಲಯಂಟ್
0: ಹೋದ್ರು ಸುಖವಾಗಿ ಬಾಳ್ತಾರೆ.
1: ಯಾವುದೇ ಸನ್ನಿವೇಶದಲ್ಲಿ ಹೌದು ತಮ್ಮನ್ನ ತಾವು ಸಂಭಾಳಿಸ್ಕೊಳ್ಳೋದಕ್ಕೆ ಕಲಿತೆ
0: ತುಂಬಾ ಚೆನ್ನಾಗಿ ಕಲಿತಾರೆ.
1: ಹೌದು ಹೌದು, ಸರ್ವಾಂಗೀಣ ಅಭಿವೃದ್ಧಿ ಆಗತ್ತೆ ಮಕ್ಕಳು.
0: ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಪೂರ್ಣಿಮಾ ಅವರೇ, ಥ್ಯಾಂಕ್ ಯು ಸೋ ಮಚ್.
1: ಒಳ್ಳೆಯದು ಶಾಂತ, ನಮಗೂ ಕೂಡ ಥ್ಯಾಂಕ್ಸ್.

0: ಸಾರಂಗ ಪೇರೆಂಟಿಂಗ್ ಗ್ರೂಪ್ ನಡೆಸಿಕೊಟ್ಟ ವಾತ್ಸಲ್ಯ ಪಥ ಆಪ್ತ ಸಮಾಲೋಚನೆಯ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಶ್ರೀಮತಿ ಪೂರ್ಣಿಮಾ ಪುರೋಹಿತ್ ಅವರು ಮತ್ತು ಶ್ರೀಮತಿ ಶಾಂತಾ ನಾಗರಾಜ್ ಅವರು.
1: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಕೇಳಿ ಜಾಣ ಸುದ್ದಿ.
1: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.

0: ಜಾಣಸುದ್ದಿ ಸಂಪುಟ 7 ಸಂಚಿಕೆ 20 ಜೂನ್ 24 2025. ಇಂದಿನ ಜಾಣಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಹಲ್ಲಿನ ಹೊಳಪಿಗೆ ಮೂತ್ರದ ನೆರವು.
1: ಹಲ್ಲಿನ ಹೊಳಪಿಗೆ ಮೂತ್ರದ ನೆರವು. ಹಲ್ಲು ಹೊಳಪಾಗಿಡಲು ನಾವೆಲ್ಲ ಮಾಡುವ ಪ್ರಯತ್ನ ಅಷ್ಟಿಷ್ಟಲ್ಲ. ಅಂಗಡಿಗಳ ಶೆಲ್ಫುಗಳಲ್ಲಿ ಒಟ್ಟಾದ ಎಲ್ಲಾ ಬಗೆಯ ಟೂತ್ ಪೇಸ್ಟ್ಗಳನ್ನು ಬಳಸಿದರೂ ಸಮಾಧಾನ ಇರುವುದಿಲ್ಲ. ಅದಕ್ಕಾಗಿ ಬರುವ ವೈಟ್ನರ್ಗಳನ್ನು ಉಪಯೋಗಿಸುವವರು ಇದ್ದಾರೆ, ವೈದ್ಯರ ಬಳಿ ಹೋಗಿ ಪಾಲಿಶ್ ಮಾಡಿಸಿಕೊಳ್ಳುವವರು ಕೆಲವರು. ಹೀಗೆ ಅವರವರ ಭಾವಕ್ಕೆ ತಕ್ಕಂತೆ ಹಲ್ಲಿನ ಹೊಳಪನ್ನು ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಪ್ರಯತ್ನಗಳು ನಡೆಯುತ್ತವೆ. ಇವುಗಳಿಗೆ ಅನುಕೂಲವಾಗುವಂತಹ ವಸ್ತುವನ್ನು ಮೂತ್ರದಿಂದಲೇ ಹೆಕ್ಕಬಹುದಂತೆ. ಮನುಷ್ಯರ ಮೂತ್ರವನ್ನು ಬಳಸಿ ಹಲ್ಲಿನ ಆರೋಗ್ಯಕ್ಕೆ ಅತ್ಯವಶ್ಯಕವಾದಂತಹ ವಸ್ತುವೊಂದನ್ನು ತಯಾರಿಸುವ ವಿಧಾನ ಪತ್ತೆಯಾಗಿದೆ. ಅಮೆರಿಕೆಯ ಲಾರೆನ್ಸ್ ಬರ್ಕಲಿ ಪ್ರಯೋಗಾಲಯದ ರಸಾಯನ ವಿಜ್ಞಾನಿ ಜೆರೆಮಿ ಗೆಸ್ಟ್ ಮತ್ತು ಸಂಗಡಿಗರು ಹೀಗೊಂದು ಸಾಧನೆ ಮಾಡಿದ್ದಾರೆ. ಮನುಷ್ಯರ ಮೂತ್ರದಿಂದಲೇ ಹೈಡ್ರಾಕ್ಸಿ ಅಪಟೈಟ್ ಎನ್ನುವ ಲವಣದ ವಸ್ತುವನ್ನು ತಯಾರಿಸುವ ಅಗ್ಗದ ವಿಧಾನವನ್ನು ರೂಪಿಸಿದ್ದಾರೆ. ಮೂತ್ರ ಎನ್ನುವ ತ್ಯಾಜ್ಯವನ್ನು ಸಂಸ್ಕರಿಸುತ್ತಲೇ ಲಾಭದ ವಸ್ತುವನ್ನು ಉತ್ಪಾದಿಸುವ ಉಪಾಯ ಇದು ಎನ್ನುತ್ತದೆ ಈ ಸಂಶೋಧನೆಯ ವಿವರಗಳನ್ನು ಪ್ರಕಟಿಸಿರುವ ನೇಚರ್ ಕಮ್ಯುನಿಕೇಶನ್ ಪತ್ರಿಕೆ. ಮನುಷ್ಯರು ವಿಸರ್ಜಿಸುವ ತ್ಯಾಜ್ಯಗಳಲ್ಲಿ ಮೂತ್ರ ಪ್ರಧಾನವಾದದ್ದು. ಜೊಲ್ಲು, ಬೆವರು, ವೀರ್ಯ ಹಾಗೂ ಕಣ್ಣೀರು ಇನ್ನುಳಿದ 4 ತ್ಯಾಜ್ಯಗಳು. ಇವುಗಳಲ್ಲಿ ಬೆವರು ಹಾಗೂ ಮೂತ್ರವಷ್ಟೇ ಉಳಿದವರಿಗೆ ಸಂಕಟ ತರುವಂತಹ ತ್ಯಾಜ್ಯಗಳು. ಮೂತ್ರದ ಹಾವಳಿಯನ್ನಂತೂ ಹೇಳುವಂತೆಯೇ ಇಲ್ಲ. ಒಂದೆಡೆ ಅಮೂಲ್ಯವಾದ ನೀರನ್ನು ತನ್ನೊಟ್ಟಿಗೆ ಕೊಂಡೊಯ್ಯುವ ಮೂತ್ರ, ಇನ್ನೊಂದೆಡೆ ತಾನು ತಾಕಿದ ನೀರಿನ ಮೂಲಗಳನ್ನೆಲ್ಲ ಅಯೋಗ್ಯವನ್ನಾಗಿಸುತ್ತದೆ. ಇಂತಹ ಮೂತ್ರವನ್ನು ಸಂಸ್ಕರಿಸಿ ಶುಚಿಗೊಳಿಸಿ ಅದರಲ್ಲಿರುವ ಬೆಳೆ ಬಾಳುವ ವಸ್ತುವನ್ನು ಪಡೆದರೆ ಹೇಗೆ? ಇದು ವಿಜ್ಞಾನಿಗಳ ಕನಸು. ಮೂತ್ರದಿಂದ ಹೊಸ ವಸ್ತುವನ್ನು ಬಳಸುವ ಕನಸು ಇಂದು ನಿನ್ನೆದಲ್ಲ. ಹಲವಾರು ಶತಮಾನಗಳಿಂದಲೂ ಈ ಕನಸನ್ನು ಕಂಡವರಿದ್ದಾರೆ. ಮೂತ್ರದ ಹಳದಿ ಬಣ್ಣ ನೋಡಿ ಅದು ಎಂಥ ವಸ್ತುವನ್ನು ಚಿನ್ನವಾಗಿಸಬಲ್ಲುವುದು ಎಂಬ ನಂಬಿಕೆಯೂ ಇತ್ತು. ಅದೇ ಕಾರಣಕ್ಕೆ ಮೂತ್ರವನ್ನು ಚಿನ್ನದ ಬಣ್ಣದ ದ್ರವ ಎಂದು ಕರೆದಿದ್ದರು. ರಸವಿದ್ಯೆಯ ಪಂಡಿತರು ಮೂತ್ರದೊಂದಿಗೆ ಏನೇನನ್ನೋ ಬೆರೆಸಿ ಚಿನ್ನವನ್ನು ತಯಾರಿಸಲು ಪ್ರಯತ್ನಿಸಿದ್ದು ತಮಾಷೆ ಎನ್ನಿಸಬಹುದು, ಆದರೂ ಸತ್ಯವಾದ ಚರಿತ್ರೆ.

ಹಾಗೆಯೇ ಇಂದು ವ್ಯೋಮಯಾನ ಮಾಡುವ ಗಗನಯಾತ್ರಿಗಳು ತಮ್ಮ ಮೂತ್ರ ಮತ್ತು ಬೆವರನ್ನು ಸಂಸ್ಕರಿಸಿ ಅಂತರಿಕ್ಷದಲ್ಲಿ ಅಮೂಲ್ಯವಾದ ನೀರನ್ನು ತಯಾರಿಸಿಕೊಳ್ಳುತ್ತಿದ್ದಾರೆ. ಅಂಥದ್ದರಲ್ಲಿ ಗೆಸ್ಟ್ ತಂಡದವರ ವಿಶೇಷ ಏನು ಎನ್ನಬೇಡಿ. ಮೂತ್ರ ಎಂದರೆ ಕೇವಲ ಬಣ್ಣದ ನೀರಲ್ಲ, ಅದು ತನಗೆ ಬೇಡವಾದ ಇಲ್ಲವೇ ಹೆಚ್ಚಾದ ವಸ್ತುಗಳನ್ನು ಹೊರಸಾಗಿಸಲೆಂದೇ ನಮ್ಮ ದೇಹ ಉತ್ಪಾದಿಸುವ ವಿಶೇಷ ವಸ್ತು. ಹೀಗಾಗಿ ಮೂತ್ರದಲ್ಲಿ ಪ್ರೋಟೀನ್ಗಳು ಪಚನವಾಗಿ ಹುಟ್ಟಿದ ಅಮೋನಿಯಾ, ರಕ್ತದಲ್ಲಿ ಅಧಿಕವಾದ ಸಕ್ಕರೆ, ದೇಹವನ್ನು ಆಹಾರ ಇಲ್ಲವೇ ಔಷಧದ ಮೂಲಕ ಹೊಕ್ಕ ವಿಷಗಳ ಉಳಿಕೆಗಳನ್ನು ತುಂಬಿರುತ್ತವೆ. ಇವುಗಳಲ್ಲಿ ಕೆಲವಾದರೂ ಮರುಬಳಕೆಗೆ ಯೋಗ್ಯವಾದಂಥವು ಎನ್ನುವುದು ವಿಜ್ಞಾನಿಗಳ ಅನಿಸಿಕೆ. ಮೂತ್ರದಲ್ಲಿ ಯೂರಿಯಾ ರೂಪದಲ್ಲಿ ಸೇರಿಕೊಳ್ಳುವ ಅಮೋನಿಯಾವನ್ನು ಗೊಬ್ಬರವನ್ನಾಗಿ ಬಳಸುವುದು ವಾಡಿಕೆ. ಯೂರಿಯಾ ಎನ್ನುವ ವಸ್ತುವಿನ ಪರಿಚಯ ಇನ್ನೂ ಆಗದ ಸಮಯದಲ್ಲಿ ಯುರೋಪಿನಲ್ಲಿ ಮನುಷ್ಯರ ಮೂತ್ರವನ್ನು ಸಂಗ್ರಹಿಸಿ ಗದ್ದೆ ಬಯಲುಗಳಿಗೆ ಗೊಬ್ಬರವಾಗಿ ನೀಡುತ್ತಿದ್ದುದು ಉಂಟು. ಮೂತ್ರದಲ್ಲಿ ದೇಹದಿಂದ ಹೊರಬೀಳುವ ಅಮೋನಿಯಾದ ಪ್ರಮಾಣವೇ ಹೆಚ್ಚು. ಹೀಗಾಗಿ ಈ ದ್ರವದಲ್ಲಿ ಶೇಕಡ 70% ನೈಟ್ರೋಜನ್ ಹಾಗೂ ಶೇಕಡ 50-60% ರಂಜಕ ಇರುತ್ತದೆ. ಮೂತ್ರವನ್ನು ಈ ಎರಡು ಮೂಲ ವಸ್ತುಗಳ ಆಕಾರವನ್ನಾಗಿ ಬಳಸಿ ರಸಗೊಬ್ಬರ ತಯಾರಿಸುವ ಆಸೆ ಇದೆಯಾದರೂ ಇವೆರಡು ಗೊಬ್ಬರ ವಸ್ತುಗಳು ಅಗ್ಗದ ಬೆಲೆಯವು ಆಗಿರುವುದರಿಂದ ಅಷ್ಟೊಂದು ಪ್ರಯತ್ನಗಳು ನಡೆದಿಲ್ಲ. ಆದರೆ ಇವೆರಡು ಮೂಲ ವಸ್ತುಗಳಲ್ಲಿರುವ ಇನ್ನು ಹೆಚ್ಚು ಮೌಲ್ಯದ ಉಪಯುಕ್ತ ಸಾಮಗ್ರಿಗಳನ್ನು ತಯಾರಿಸಬಾರದೇಕೆ ಎನ್ನುವುದು ಗೆಸ್ಟ್ ತಂಡದ ಆಸೆ. ಗೆಸ್ಟ್ ತಂಡ ಈ ನಿಟ್ಟಿನಲ್ಲಿ ಮೊದಲ ಪ್ರಯತ್ನವಾಗಿ ಹೈಡ್ರಾಕ್ಸಿ ಅಪಟೈಟ್ ಎನ್ನುವ ಸುಣ್ಣದ ವಸ್ತುವನ್ನು ಮೂತ್ರದಿಂದಲೇ ತಯಾರಿಸಲು ಅಡಿಯಿಟ್ಟಿದೆ. ಹೈಡ್ರಾಕ್ಸಿ ಅಪಟೈಟ್ ಎಂದರೆ ಇನ್ನೇನಲ್ಲ, ಕ್ಯಾಲ್ಸಿಯಂ ಫಾಸ್ಫೇಟ್ನ ಒಂದು ರೂಪ. ಹರಳಿನ ರೂಪದಲ್ಲಿ ಇದು ಇರುತ್ತದೆ. ವಿಶೇಷ ಎಂದರೆ ಇದು ಜೀವಿಗಳಲ್ಲಷ್ಟೇ ತಯಾರಾಗುವ ವಸ್ತು. ಕಪ್ಪೆ ಚಿಪ್ಪುಗಳಲ್ಲಿ, ಪ್ರಾಣಿಗಳ ಹಲ್ಲುಗಳಲ್ಲಿ, ಮೂಳೆಗಳಲ್ಲಿ ಇದು ಕಂಡುಬರುತ್ತದೆ. ಈ ಖನಿಜ ಬಲು ಅಮೂಲ್ಯ. ದಂತ ಚಿಕಿತ್ಸೆಗೆ, ಮೂಳೆಯ ದುರಸ್ತಿಗೆ ಇದನ್ನು ಬಳಸುವುದುಂಟು. ನಯವಾದ, ಹೊಳಪಿರುವ ಹಾಗೂ ಗಟ್ಟಿಯಾದ ವಸ್ತುವನ್ನು ಈ ಹರಳುಗಳಿಂದ ತಯಾರಿಸಬಹುದು. ಮುತ್ತಿನಂತಹ ಹಳ್ಳುಗಳು ಎನ್ನುತ್ತೇವಷ್ಟೇ. ಈ ಎರಡೂ ವಸ್ತುಗಳಲ್ಲಿಯೂ ಹೈಡ್ರಾಕ್ಸಿ ಅಪಟೈಟು ಇರುವುದು ಕಾಕತಾಳೀಯವಲ್ಲ. ಮೂತ್ರದಿಂದಲೇ ನೇರವಾಗಿ ಹೈಡ್ರಾಕ್ಸಿ ಅಪಟೈಟ್ ಅನ್ನು ತಯಾರಿಸಬಹುದೇ ಎಂದು ಗೆಸ್ಟ್ ತಂಡ ಪರಿಶೀಲಿಸಿದೆ. ಇದಕ್ಕಾಗಿ ಈ ತಂಡ ಜೀವಕೋಶಗಳಲ್ಲಿ, ಅದರಲ್ಲಿಯೂ ಹೈಡ್ರಾಕ್ಸಿ ಅಪಟೈಟ್ ತಯಾರಿಸುವ ಸ್ನಾಯು ಕೋಶಗಳಲ್ಲಿ ನಡೆಯುವ ಕ್ರಿಯೆಯನ್ನು ಬಳಸಿಕೊಂಡಿದೆ. ಜೀವಕೋಶಗಳೊಳಗೆ ಹಲವು ಹಂತಗಳಲ್ಲಿ ನಡೆಯುವ ಈ ರಾಸಾಯನಿಕ ಕ್ರಿಯೆಯಲ್ಲಿ ಕ್ಯಾಲ್ಸಿಯಂ ಫಾಸ್ಫೇಟ್ ತಯಾರಾಗುತ್ತದೆ. ಈ ಫಾಸ್ಫೇಟು ಅನಂತರ ಸೂಕ್ಷ್ಮವಾದ ಕೊಬ್ಬಿನ ಚೀಲಗಳೊಳಗೆ ಸಂಗ್ರಹವಾಗುತ್ತದೆ. ಸಂಗ್ರಹವಾದ ಕ್ಯಾಲ್ಸಿಯಂ ಹರಳಿನ ರೂಪಕ್ಕೆ ಬದಲಾಗುತ್ತದೆ, ಹೈಡ್ರಾಕ್ಸಿ ಅಪಟೈಟ್ ಆಗುತ್ತದೆ. ಈ ಸರಣಿ ಕ್ರಿಯೆಯಲ್ಲಿ ಹರಳಿನ ರೂಪಕ್ಕೆ ಪರಿವರ್ತನೆಯಾಗುವ ಹಂತದಲ್ಲಿ ಕೊಬ್ಬಿನ ಚೀಲಗಳ ಒಳಗೆ ಹಾಗೂ ಹೊರಗೆ ಆಮ್ಲೀಯತೆಯಲ್ಲಿ ವ್ಯತ್ಯಾಸವಾಗುತ್ತದೆ. ಈ ವ್ಯತ್ಯಾಸವೇ ಕ್ಯಾಲ್ಸಿಯಂ ಫಾಸ್ಫೇಟ್ ಅನ್ನು ಹರಳಿನ ರೂಪಕ್ಕೆ ಬದಲಾಯಿಸುತ್ತದೆ. ನಮ್ಮ ಸ್ನಾಯು ಕೋಶಗಳಲ್ಲಿ ನಡೆಯುವ ಈ ಕ್ರಿಯೆಯನ್ನು ಈಸ್ಟ್ ಜೀವಿಯ ಕೋಶಗಳೊಳಗೆ ಮರುಕಳಿಸಿದರೆ ಮೂತ್ರವನ್ನು ಹೈಡ್ರಾಕ್ಸಿ ಅಪಟೈಟ್ ಅನ್ನಾಗಿ ಪರಿವರ್ತಿಸಬಹುದೇ ಎನ್ನುವುದು ಗೆಸ್ಟ್ ತಂಡದ ಯೋಚನೆಯಾಗಿತ್ತು. ಅದಕ್ಕಾಗಿ ಇವರು ಒಂದು ಯೋಜನೆ ಹಾಕಿದರು. ಯೂರಿಯಾದಲ್ಲಿರುವ ಹೈಡ್ರಾಕ್ಸೈಡ್ ಅಣುವನ್ನು ಬಿಡುಗಡೆಯಾಗುವಂತೆ ಮಾಡಿದರೆ ಕೋಶ ರಸದ ಆಮ್ಲೀಯತೆ ಹೆಚ್ಚುತ್ತದೆ. ಇಂತಹ ವ್ಯವಸ್ಥೆಯನ್ನು ಕೃತಕವಾಗಿ ಸೃಷ್ಟಿಸಿ ಈಸ್ಟ್ ಕೋಶಗಳೊಳಗೆ ಆಮ್ಲೀಯತೆ ವ್ಯತ್ಯಾಸವಾಗುವಂತೆ ಮಾಡಿದರೆ ತಯಾರಾಗುವ ಫಾಸ್ಫೇಟ್ ಅನ್ನು ಹರಳುಗಟ್ಟಿಸಬಹುದು. ಹೀಗೆಂದು ತೀರ್ಮಾನಿಸಿದ ಗೆಸ್ಟ್ ತಂಡ ಆಮ್ಲೀಯತೆಯಲ್ಲಿನ ಏರುಪೇರುಗಳನ್ನು ತಾಳಿಕೊಳ್ಳಬಲ್ಲ ಸ್ಯಾಕರೋಮೈಸಿಯಸ್ ಬೌಲಾರ್ಡಿ ಎನ್ನುವ ಈಸ್ಟಿನೊಳಗೆ ಕೆಲವು ಕಿಣ್ವಗಳನ್ನು ಸೇರಿಸಿತು. ಹೀಗೆ ತಿದ್ದಿದ್ದ ಈಸ್ಟ್ ಕೋಶಗಳನ್ನು ಮೂತ್ರದಲ್ಲಿ ಬೆಳೆಸಿದಾಗ ಅವು ಹೈಡ್ರಾಕ್ಸಿ ಅಪಟೇಟ್ ಅನ್ನು ತಯಾರಿಸಿ ಹೊರಚೆಲ್ಲಿದ್ದವು. ಪ್ರತಿ ಲೀಟರ್ನಿಂದಲೂ ಹೀಗೆ 1 mg ಹೈಡ್ರಾಕ್ಸಿ ಅಪಟೇಟ್ ಅನ್ನು ಪಡೆದವೆಂದು ಗೆಸ್ಟ್ ತಂಡ ವರದಿ ಮಾಡಿದೆ. ಅಷ್ಟೇ ಅಲ್ಲ, ಈ ಬಗೆಯಲ್ಲಿ ಹೈಡ್ರಾಕ್ಸಿ ಅಪಟೇಟ್ ತಯಾರಿಸುವ ಈಸ್ಟ್ ಕೃಷಿಯಂತ್ರ ಅಥವಾ ಬಯೋರಿಯಾಕ್ಟರ್ಗಳನ್ನು ಸ್ಥಾಪಿಸಿದರೆ ಎಷ್ಟು ಹೈಡ್ರಾಕ್ಸಿ ಅಪಟೇಟ್ ತಯಾರಿಸ

0: ಮಾಡಬಹುದು ಎಂದು ಲೆಕ್ಕಾಚಾರವನ್ನು ಹಾಕಿದ್ದಾರೆ. ವಿವಿಧ ಪರಿಸ್ಥಿತಿಗಳಲ್ಲಿ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ನಗರದ ವಿವಿಧೆಡೆ 10,000 ರಿಂದ 80,000 ಜನರ ಮೂತ್ರವನ್ನು ಸಂಸ್ಕರಿಸುವಂತೆ ರಿಯಾಕ್ಟರ್ಗಳನ್ನು ಸ್ಥಾಪಿಸಿದರೆ ಪ್ರತಿ ವರ್ಷವೂ 60 ರಿಂದ 70 ಮೆಟ್ರಿಕ್ ಟನ್ನಿನಷ್ಟು ಹೈಡ್ರಾಕ್ಸಿ ಅಪಟೇಟ್ ಅನ್ನು ಸಿದ್ಧಪಡಿಸಬಹುದಂತೆ. ಪ್ರತಿ ಕಿಲೋಗ್ರಾಮಿಗೂ $80-90 ಬೇಕಾಗಿರಬಹುದರಿಂದ ಇದು ಲಾಭದಾಯಕ ಉದ್ಯಮವಾಗಬಹುದು ಎನ್ನುವುದು ಇವರ ಲೆಕ್ಕಾಚಾರ. ಲೆಕ್ಕಾಚಾರವೇನೋ ಓಕೆ, ತಂತ್ರಜ್ಞಾನವು ಸಿದ್ಧವೇ, ಆದರೆ ಮೂತ್ರದಿಂದ ಪಡೆದ ವಸ್ತುವನ್ನು ಬಳಸುವ ಜನರು ಸಿದ್ಧರಿದ್ದರೆ ಎನ್ನುವುದು ಪ್ರಶ್ನೆಯೇ? ಅದುವೂ ಪ್ರಶ್ನೆಯೇ ಅಲ್ಲ, ಏಕೆಂದರೆ ಕೂದಲಿನಿಂದ ಹೆಕ್ಕಿದ ಅಮೈನೋ ಆಮ್ಲಗಳನ್ನು ಯಾರಿಗೂ ಸುಳಿವು ಕೊಡದಂತೆ ಔಷಧಗಳಲ್ಲಿ ಬಳಸುವುದಿಲ್ಲವೇ? ಹಾಗೆಯೇ ಮಾಡಿದರಾಯಿತು ಎನ್ನುತ್ತೀರೋ ಹೇಗೆ?
1: ಚುಟುಕು ಚುರುಕು. ಹಣೆಗೆ ಹಚ್ಚೆ, ಹಚ್ಚೆಯ ಹುಚ್ಚು ಇರುವವರಿಗಲ್ಲ ಈ ಸುದ್ದಿ, ಹಣೆ ಚಚ್ಚಿಕೊಳ್ಳುವವರಿಗೆನ್ನಿ. ವಿಮಾನ ಸಾರಿಗೆ ನಿಯಂತ್ರಣ, ಟ್ರಾಫಿಕ್ಕು, ಸಿಗ್ನಲ್ಲು ಮೊದಲಾದೆಡೆ ಉಸಿರಾಡಲು ಎಡೆಯಿಲ್ಲದ ಎಚ್ಚರವಿರಬೇಕಾದ ಉದ್ಯೋಗದಲ್ಲಿ ಒತ್ತಡವೊಂದು ಅನುಭವಿಸುವವರಿಗಾಗಿ ಹೊಸದೊಂದು ಹಚ್ಚೆ ಬಂದಿದೆಯಂತೆ. ಕೆಲಸದ ವೇಳೆ ಶ್ರಮದಿಂದಾಗಿಯೋ ಇನ್ಯಾವುದೋ ಕಾರಣದಿಂದದೋ ಒತ್ತಡ ಅತಿಯಾದಾಗ ಅದನ್ನು ಈ ಹಚ್ಚೆ ತಿಳಿಸುತ್ತದಂತೆ. ಹಣೆಯ ಮೇಲೆ ರಂಗೋಲಿಯಂತೆ ಹಚ್ಚಲಾದ ಅತಿ ತೆಳುವಾದ ಸರ್ಕ್ಯೂಟಿನ ಹಚ್ಚೆಯೊಂದು ಹೃದಯ ಹಾಗೂ ಮನಸ್ಸಿನಲ್ಲಾಗುವ ತುಮುಲಗಳನ್ನು ಇಇಜಿ ಅಥವಾ ಇಸಿಜಿ ಚಿತ್ರಗಳ ರೂಪದಲ್ಲಿ ತಿಳಿಸುತ್ತದಂತೆ. ಹಚ್ಚೆಯೊಂದನ್ನು ಹಚ್ಚಿಕೊಂಡರೆ ಸಾಕು, ವೈರು ತಂತಿಗಳ ಗೋಜಲಿಲ್ಲದೆ ವೈದ್ಯರಿಗೆ ತುಮುಲದ ಚಿತ್ರಣವನ್ನು ಕಳುಹಿಸಿಬಿಡಬಹುದಂತೆ. ಇಂತಹ ವೈರ್ಲೆಸ್ ಹಚ್ಚೆಯೊಂದನ್ನು ಅಮೆರಿಕದ ಆಸ್ಟಿನ್ನಿನಲ್ಲಿರುವ ಟೆಕ್ಸಾಸ್ ವಿವಿಯ ವೈಮಾನಿಕ ತಂತ್ರಜ್ಞಾನಿ ನಾಂಶು ಲೂ ಸಿದ್ಧಪಡಿಸಿದ್ದಾರೆ. ವಿಮಾನ ಚಾಲಕರಲ್ಲಾಗುವ ರಕ್ತದೊತ್ತಡ ಹಾಗೂ ಇತರ ದೈಹಿಕ ಪರಿಣಾಮಗಳ ಮೇಲೆ ಸತತವಾಗಿ ಕಣ್ಣಿಡದು ಇದು ನೆರವಾಗಬಹುದು. ಕ್ಷಣಾರ್ಧದಲ್ಲಿ ಆಗುವ ಅಪಘಾತಗಳನ್ನು ತಡೆಯಬಹುದು ಎನ್ನುವುದು ಲೂ ಅವರ ಆಶಯ. ಹಾ, ಸದ್ಯಕ್ಕೆ ಈ ಹಚ್ಚೆಗಳನ್ನು ಹಚ್ಚಿಕೊಳ್ಳುವ ಪೈಲಟ್ಗಳ ತಲೆ ಬೋಳಾಗಿರಬೇಕು. ಮುಂದೆ ಸುಂದರ ಕೇಶಾಲಂಕಾರ ಇರುವವರು ಬಳಸಬಹುದಾದ ಹಚ್ಚೆಗಳು ಸಾಧ್ಯವಂತೆ. ಅದುವರೆಗೂ ಇದು ನಮ್ಮ ಹಣೆ ಬರಹ ಎಂದು ಹಚ್ಚೆ ಹಚ್ಚಿಕೊಳ್ಳಬೇಕಾದವರು, ಹಚ್ಚಿಕೊಳ್ಳಲಾಗದವರು ಹಣೆ ಚಚ್ಚಿಕೊಳ್ಳಬೇಕೇನೋ?
2: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣಧ್ವನಿ ಕುಮಾರಿ ಸಿಂಧು, ಶ್ರೀ ಕೊಳ್ಳೇಗಾಲ ಶರ್ಮಾ ಹಾಗೂ ಜೆಮಿನಿ ಎಐ ಯಾಂತ್ರಿಕ ಧ್ವನಿಗಳು. ಜಾಣಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ನಿಮ್ಮ ಮಿತ್ರರೊಂದಿಗೂ ಹಂಚಿಕೊಳ್ಳಬಹುದು. ಜಾಣಸುದ್ದಿಯನ್ನು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ಗಳಲ್ಲಿ ಕೂಡ ಕೇಳಬಹುದು. ಜಾಣಸುದ್ದಿಯ ಬಗ್ಗೆ ಸಲಹೆ, ಸಂದೇಹ, ಪ್ರಶ್ನೆಗಳಿದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.
3: ಇದುವರೆಗೂ ಜಾಣಸುದ್ದಿಯನ್ನು ಕೇಳಿದಿರಿ. ಆತ್ಮೀಯ ಕೇಳುಗರೆ, ಇಲ್ಲಿಗೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಸಂಜೆಯ ಕಾರ್ಯಕ್ರಮಗಳು ಮುಕ್ತಾಯವಾಗಲಿದೆ. ನಮ್ಮ ಮುಂದಿನ ಪ್ರಸಾರ ನಾಳೆ ಬೆಳಿಗ್ಗೆ 7 ಗಂಟೆಗೆ. ನಮ್ಮ ಜ್ಞಾನಧ್ವನಿ ಕಾರ್ಯಕ್ರಮಗಳನ್ನು ಆಪ್ನ ಮೂಲಕವೂ ಸಹ ಕೇಳಬಹುದು. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:40

0: 25 ನಿಮಿಷಕ್ಕೆ ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 ಎಫ್ಎಂನಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

0: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
1: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರೂಸೋ ಸುಮಾರು 28 ವರ್ಷಗಳ ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ವರ್ಷಗಳ ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣಾ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರೂಸೋ

ಸುಮಾರು 28 ವರ್ಷಗಳ ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು

ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ, ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ವರ್ಷಗಳ ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ವರ್ಷಗಳ ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಂ, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ.

ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಂ, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ

ಆಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಂ, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP-9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://

www.play.google.com/store/apps/details?id=ATCMET Radio

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಹೆಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ವರ್ಷಗಳ ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.